ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 4ನೆಯ ದಿನ, ಎಂದರೆ 2026ನೆಯ ಇಸವಿ ಮೇ ತಿಂಗಳಿನ 25ನೇ ತಾರೀಕು. ಸಮಯ 5:58:40. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಶುಭ ಮುಂಜಾನೆ. ಬೆಳಗ್ಗಿನ ಈ ಪ್ರಸಾರಕ್ಕೆ ನಲ್ಮೆಯ ಸ್ವಾಗತ. ಸಾವಿತ್ರಿ ಮಾಡುವ ನಮಸ್ಕಾರಗಳು.

ಕನಕದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಪ್ರಸನ್ನ ವೆಂಕಟದಾಸರ ರಚನೆ ಸಂಘವಾಗಲಿ ಸಾಧು ಸಂಘವಾಗಲಿ ವೃಂದಗಾನದಲ್ಲಿ

ಟಿಎಸ್ ರಾಮ ಅವರ ಧ್ವನಿಯಲ್ಲಿ ಮೂಡಿಬಂದ ಪುರಂದರದಾಸರ ಕೀರ್ತನೆಯನ್ನು ಕೇಳಿದರೆ, ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ದೊಡ್ಡರಂಗೇಗೌಡ ಅವರ ದೇಶಭಕ್ತಿ ರಚನೆ ಒಂದೇ ಒಂದೇ ಎಂದೆಂದು ನಾವೊಂದೇ.

ವಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನಕದಾಸರು, ಪ್ರಸನ್ನ ವೆಂಕಟದಾಸರು, ಪುರಂದರದಾಸರು ಹಾಗೂ ದೊಡ್ಡರಂಗೇಗೌಡ ಅವರ ರಚನೆಗಳನ್ನು ಕೇಳಿದಿರಿ. ಇಂದಿನ ವಂದನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಆಕಾಶವಾಣಿ ಮಂಗಳೂರು, ಸಮಯ 6:30. ಇದೀಗ ಚಿಂತನ MS ನಾಗರಾಜರಾವ್ ಅವರಿಂದ.
1: ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಂಬುದು ಪ್ರಸಿದ್ಧ ಕವಿವಾಣಿ. ಹೌದು, ಜೀವನದಲ್ಲಿ ಹೊಂದಾಣಿಕೆ ಅನಿವಾರ್ಯ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ವಿವಿಧ ವಿಷಯಗಳನ್ನು ಕುರಿತಂತೆ ತನ್ನದೇ ಆದ ಅಭಿಪ್ರಾಯಗಳಿರುತ್ತವೆ. ಇವುಗಳನ್ನು ವೈಯಕ್ತಿಕ ಅಭಿಪ್ರಾಯಗಳು ಎನ್ನುತ್ತೇವೆ. ಈ ಅಭಿಪ್ರಾಯಗಳು ಎಲ್ಲರಲ್ಲಿಯೂ ಒಂದೇ ರೀತಿಯದ್ದಾಗಿರುವುದಿಲ್ಲ. ಒಂದೇ ವಿಷಯವನ್ನು ಕುರಿತಂತೆ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಅವು ಕೆಲವು ವೇಳೆ ಸೂಕ್ತ ಎನಿಸಬಹುದು, ಹಲವು ವೇಳೆ ಅಸಾಧು ಎನಿಸಬಹುದು. ಇದನ್ನೇ ಅಭಿಪ್ರಾಯ ಭಿನ್ನತೆ ಎನ್ನುತ್ತೇವೆ. ಒಬ್ಬರು ಮಾಡಿದ್ದು ಇನ್ನೊಬ್ಬರಿಗೆ ಸರಿ ಎನ್ನಿಸದೇ ಇರಬಹುದು, ಅಥವಾ ತನ್ನ ಅಭಿಪ್ರಾಯಕ್ಕಿಂತ ಅವರದ್ದು ಉತ್ತಮವಾಗಿದೆ ಎಂದೂ ಅನ್ನಿಸಬಹುದು. ನಿಜಕ್ಕೂ ಈ ಅಭಿಪ್ರಾಯ ಭಿನ್ನತೆ ಪರಸ್ಪರರಲ್ಲಿ ಅರಿವು ಮೂಡಿಸದೆ ವೈಯಕ್ತಿಕ ಪ್ರತಿಷ್ಠೆಯಾಗಿ ಬೆಳೆದು ನಿಂತಾಗ ಹಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ತಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಕ್ಕದಿದ್ದಾಗ ಮನಸ್ಸು ಮುರಿಯುತ್ತದೆ, ವೈರತ್ವ ಬೆಳೆಯುತ್ತದೆ, ಮುಂದೆ ಅನೇಕ ದುಷ್ಪರಿಣಾಮಗಳಿಗೆ

0: ಇದು ಸಾಕ್ಷಿಯಾಗುತ್ತದೆ. ಈ ಹೊಂದಾಣಿಕೆಯ ಕೊರತೆ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ವ್ಯಾಪಿಸಿದೆ. ಮನೆಯಲ್ಲಿ ತಂದೆ ಮಕ್ಕಳ ನಡುವೆ, ಅತ್ತೆ ಸೊಸೆಯರ ನಡುವೆ, ಕುಟುಂಬದ ಸದಸ್ಯರ ನಡುವೆ, ಕಚೇರಿಯಲ್ಲಿ ಬಾಸ್ ಮತ್ತು ನೌಕರರ ನಡುವೆ, ಶಾಲೆಗಳಲ್ಲಿ ಶಿಕ್ಷಕ ಶಿಕ್ಷಕರ ನಡುವೆ, ರಾಜಕೀಯ ವ್ಯಕ್ತಿಗಳ ನಡುವೆ, ವ್ಯಾಪಾರಿ ವರ್ತಕರ ನಡುವೆ, ಹೀಗೆ ಇದು ಸರ್ವವ್ಯಾಪಿ. ಹಲವು ವೇಳೆ ನಮ್ಮ ವರ್ತನೆಯನ್ನು ಗಮನಿಸಿ, ನಾವು ದೊಡ್ಡವರಾಗಿದ್ದರಂತೂ ಕಿರಿಯರೊಡನೆ ಮಕ್ಕಳೊಡನೆ ಕೆಲವು ಸಂದರ್ಭಗಳಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ? ಅವರು ಏನನ್ನು ಹೇಳಲು ಬಿಡದೆ, ನಿನ್ನ ಹಣೆ ಬರ ಪೂರ್ತಿ ನಂಗೊತ್ತು, ನಂಗೇನು ಹೇಳಲಿಕ್ಕೆ ಬರಬೇಡ, ಬಾಯಿ ಮುಚ್ಕೊಂಡಿರು, ಹೀಗೆ ಹೇಳಿ ಮಕ್ಕಳ ಬಾಯಿ ಮುಚ್ಚಿಬಿಡ್ತೇವೆ. ನಂಗೆಲ್ಲ ಗೊತ್ತು, ನೀನೇನು ಹೇಳಬೇಡ ಎನ್ನುವ ಈ ಧೋರಣೆಯಿಂದಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ನಿಜವಾದ ವಿಷಯ ಹೊರಬರದೆ ಸಮಸ್ಯೆಯ ಉಲ್ಬಣಕ್ಕೆ ಕಾರಣವಾಗುತ್ತದೆ. ಹೌದು, ಪರಸ್ಪರ ಹೊಂದಾಣಿಕೆಯ ಮೂಲಕ ಸಂಬಂಧಗಳನ್ನು ಉತ್ತಮಗೊಳಿಸಿಕೊಳ್ಳುವುದಾದರೂ ಹೇಗೆ ಎನ್ನುವುದು ಇಂದು ಹೆಚ್ಚಿನವರನ್ನು ಕಾಡುತ್ತಿರುವ ಪ್ರಶ್ನೆ. ಮೊದಲು ನಾವು ಇಲ್ಲಿ ಪಾಲಿಸಬೇಕಾದ ಅಂಶವೆಂದರೆ ಇತರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುವುದು, ಅವರ ಅಭಿಪ್ರಾಯಗಳನ್ನು ಗಮನವಿಟ್ಟು ಆಲಿಸುವುದು ಮತ್ತು ಅವರ ಅಭಿಪ್ರಾಯವನ್ನು ಗೌರವಿಸುವುದು. ನಂತರ ಸೂಕ್ತ ಚರ್ಚೆ ನಡೆಸಿ ಉತ್ತಮವಾದುದರ ಬಗ್ಗೆ ಒಮ್ಮತಕ್ಕೆ ಬರುವುದು. ಈ ಕೆಲಸವನ್ನು ಸಮರ್ಪಕವಾಗಿ ಮಾಡಿದರೆ ನಮ್ಮ ಸಮಸ್ಯೆಗಳು ಮುಕ್ಕಾಲು ಪಾಲು ಕಡಿಮೆಯಾದಂತೆಯೇ. ನಾವು ಹೆಚ್ಚಿನವರು ಎಡಹುವುದು ಇಲ್ಲಿಯೇ. ಇನ್ನೊಬ್ಬರ ಅಭಿಪ್ರಾಯಗಳನ್ನು ಆಲಿಸುವ, ಗೌರವಿಸುವ ಮನಸ್ಥಿತಿಯಲ್ಲಿ ನಾವು ಇರುವುದೇ ಇಲ್ಲ. ಯಾವುದೇ ಒಂದು ಪ್ರಮುಖ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆ ವಿಷಯದ ಬಗ್ಗೆ ತಜ್ಞರನ್ನೋ ಸಂಬಂಧಿಸಿದವರೊಡನೆಯೋ ಕುಳಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡು ನಿರ್ಣಯಕ್ಕೆ ಬರುವುದು ಸಮಸ್ಯಾ ಪರಿಹಾರಕ್ಕೆ ಒಂದು ಮಾರ್ಗ. ಒಂದು ವಾರದ ಒಂದು ಶಿಬಿರ ಎಂದಿಟ್ಟುಕೊಳ್ಳಿ. ಪ್ರತಿನಿತ್ಯ ದಿನದ ಕೊನೆಯ ಅವಧಿಯಲ್ಲಿ ನಮ್ಮ ನಮ್ಮಲ್ಲಿ ಎಂಬ ಕಾರ್ಯಕ್ರಮವನ್ನು ಇರಿಸಿಕೊಂಡು ಎಲ್ಲ ಒಟ್ಟಿಗೆ ಸೇರಿ ಆಯಾ ದಿನದ ಕಾರ್ಯಕ್ರಮಗಳ ಸರಿ ತಪ್ಪುಗಳನ್ನು ಮುಕ್ತವಾಗಿ ವಿಮರ್ಶಿಸಿ ನಾಳಿನ ಕಾರ್ಯಕ್ರಮಗಳ ಜವಾಬ್ದಾರಿಯ ಬಗ್ಗೆ ಒಮ್ಮತದ ಅಭಿಪ್ರಾಯ ಮೂಡಿಸಿದರೆ ನಿಜಕ್ಕೂ ಆ ಶಿಬಿರ ಯಶಸ್ವಿಯಾಗುವುದಿಲ್ಲವೇ? ಹೌದು, ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ವಿಷಯಕ್ಕೂ ನಮ್ಮ ಮನಸ್ಸನ್ನು ಮುಚ್ಚಿಕೊಳ್ಳುವುದು ಬೇಡ, ಅಥವಾ ಮನಸ್ಸಿನಲ್ಲಿ ಸಂಕುಚಿತ ಭಾವನೆಗಳ ವರ್ಧನೆಗೆ ಅವಕಾಶ ಬೇಡ. ಮುಕ್ತ ಮನಸ್ಸಿನಿಂದ ಮಾಡುವ ಪರಸ್ಪರ ಚರ್ಚೆಗಳಿಂದ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿದೆ. ಈ ಬಗ್ಗೆ ಚಿಂತನೆ ನಡೆಸಬಹುದಲ್ಲವೇ?
1: ಇದುವರೆಗೆ MS ನಾಗರಾಜ ರಾವ್ ಅವರಿಂದ ಚಿಂತನೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಇನ್ನು 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶ್ರಾವ್ಯ, 6:50 ರೈತರಿಗೆ ಸಲಹೆ, 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ, ಇಲ್ಲಿನ ದಾಖಲಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:20 ಸುಗಮ ಸಂಗೀತ, 7:45 ರಾಗರಂಜಿನಿ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ, 10:30 SMS ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ, ದೇವಿಕಾ ನಾಗೇಶ್ ಅವರಿಂದ ಲಘು ಧಾಟಿಯ ಭಾಷಣ, ಅಟ್ಲಾಂಟದಲ್ಲಿ 4 ದಿನ, 11:30 ಶಾಸ್ತ್ರೀಯ ಸಂಗೀತ, NCHOKKAMMA ಅವರ ವೀಣಾವಾದನ ಮತ್ತು ಹಾಡುಗಾರಿಕೆಯನ್ನು ಆಲಿಸಬಹುದು.

12:05 ಕ್ಕೆ ವನಿತಾ ವಿಹಾರ. ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುವವರು ಮಾಲತಿ ಮುದಕವಿ. ಆ ಬಳಿಕ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಲಘು ಧಾಟಿಯ ಭಾಷಣ ಕೇಳುವಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 12:35 ಕ್ಕೆ ಆರೋಗ್ಯ ಸಂಚಿಕೆ. ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಗರ್ಭಾವಸ್ಥೆಯ ಮೂರ್ಛೆ ರೋಗ, ಇದರ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆಯ ಕುರಿತು ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:00 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಕುರಿತು ಮಾಹಿತಿ ಕೇಳಬಹುದು. 1:20 ಸ್ವರಮಾಧುರ್ಯ. ವೈಕೆ ಮುದ್ದುಕೃಷ್ಣ ಹಾಡಿರುವ ವಚನಗಳು. 1:30 ಕ್ಕೆ ನನ್ನ ರಾಗ ತಾನಪಲ್ಲವಿ ಸರಣಿ ಕಾರ್ಯಕ್ರಮದ 18ನೆಯ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ವಿಜಯ್ ಅಂಬ್ಲಮೊಗರು. 2:15 ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40 ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಹಾಗೆ ಈ ಸಾಯಂಕಾಲದ ಪ್ರಸಾರದಲ್ಲಿ 5:00 ಗಂಟೆಗೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಹೂಡಿಕೆ ಸಮಾರಂಭ 1, ಇದರ ನೇರ ಪ್ರಸಾರ ಮೂಡಿಬರಲಿದೆ. 6:10 ಕ್ಕೆ ಭಕ್ತಿಗೀತೆಗಳು. 6:30 ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50 ಕ್ಕೆ ಕೃಷಿರಂಗ. ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. 7:45 ಕ್ಕೆ ಹಿಂದಿ ಚಿತ್ರಗೀತೆಗಳು. 8:00 ಗಂಟೆಗೆ ಕನ್ನಡ ಯುವವಾಣಿ. ಅಂಕಿತಾ ಸಿ ಶೇಠ್ ಅವರಿಂದ ಸಿನಿಮಾ ಸಾಹಿತ್ಯ ಕುರಿತು ಭಾಷಣ. ಆ ಬಳಿಕ ಸೌಪರ್ಣಿಕಾ ಬೆಡೇಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳುವಿರಿ. 8:30 ಕ್ಕೆ ತುಳು ಕಾರ್ಯಕ್ರಮ. ಪರಪೋಕುದ ಬಿಸಲೆಡ್ ಪೊಸಕಾಲದ ಕುರ್ಲರಿ. ಅಕ್ಷಯ ಆರ್ ಶೆಟ್ಟಿ ಅವರಿಂದ ಭಾಷಣ. 9:15 ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ಕೆ ಕನ್ನಡ ಚಿತ್ರಗೀತೆಗಳು. 10:00 ಗಂಟೆಗೆ ಶಾಸ್ತ್ರೀಯ ಸಂಗೀತ. ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶ್ ಆಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ. 10:30 ಕ್ಕೆ ಹಿಂದಿ ಚಿತ್ರಗೀತೆಗಳು. 11:05 ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು.

ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೇ 26ರಂದು, ಎಂದರೆ ನಾಳೆ ಬೆಳಗ್ಗೆ 11:30 12:30 ಕ್ವಿಜ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಇಂತಿವೆ: 22111999 22222611, STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಪಾಲ್ಗೊಳ್ಳಿ, ಬಹುಮಾನ ಪಡೆಯಿರಿ. ಹಾಗೆಯೇ ಮೇ 19ರಂದು ಧ್ವನಿ ಮುದ್ರಿತಗೊಂಡ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಪ್ರಸಾರ ಮೇ 26, ಎಂದರೆ ನಾಳೆ ರಾತ್ರಿ 9:30 ದಿಂದ 10:30 ವರೆಗೆ.

ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ತತ್ವಪದ, ಸಂತ ಶಿಶುನಾಳ ಶರೀಫರ ರಚನೆ. ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ, ಹಾಡಿದ್ದಾರೆ ಬಸವಲಿಂಗಯ್ಯ ಹೀರೆ.

0: ಇದುವರೆಗೆ ಬಸವಲಿಂಗಯ್ಯ ಹಿರೇಮಠ್ ಅವರು ಹಾಡಿದ ಸಂತ ಶಿಶುನಾಳ ಶರೀಫರ ರಚನೆಯನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಟಿಸಂನ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.

0: ಯೂಶ್ವಲಿ ಈಗ ಮಕ್ಕಳು ವ್ಯಾಕ್ಸಿನೇಷನ್ಗೆ ಅಥವಾ ಜನರಲ್ ಚೆಕಪ್ಗೆ ಅಥವಾ ಏನೋ ಒಂದು ಜ್ವರ, ನೆಗಡಿ, ಕೆಮ್ಮು ಈ ಥರ ವಿಷಯಗಳಿಗೆ ಪಿಡಿಯಾಟ್ರಿಷನ್ ಹತ್ರ ಹೋದಾಗ, ನಾವು ಪಿಡಿಯಾಟ್ರಿಷನ್ ಆಗಿರುವವರು ಈ ಮಕ್ಕಳಲ್ಲಿ ಯೂಶ್ವಲಿ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ನಾವು ಮಕ್ಕಳಲ್ಲಿ ಕೇಳ್ತಾ ಇರ್ತೇವೆ. ಅಂದರೆ 6 ತಿಂಗಳ ವಯಸ್ಸಿಗೆ ಮಕ್ಕಳು ಇಂಜೆಕ್ಷನ್ಗೆ ಅಥವಾ ಚೆಕಪ್ಗೆ ಬಂದಾಗ ಮಗು ಕೌಚಿ ಬಿದ್ದಿದ್ಯಾ ಅಥವಾ ನಿಮ್ಮನ್ನು ನೋಡಿ ನಗ್ತಿದ್ಯಾ, ಒಂದೆರಡು ಶಬ್ದ ಹೇಳ್ತಿದ್ಯಾ, ಯಾವ್ಯಾವ ಬೆಳವಣಿಗೆಗಳಿದೆ ಅದನ್ನೆಲ್ಲ ನಾವು ಪೇರೆಂಟ್ಸಲ್ಲಿ ಎನ್ಕ್ವೈರ್ ಮಾಡಿದಾಗ ಈ ಯಾವ್ದಾದ್ರು ಡಿಲೇಸ್ ನಮಗೆ ಕಾಣ್ತಾ ಇದ್ರೆ, ಅಂದರೆ ಈ ಮಗು ಈ ಏಜಿಗೆ ಸರಿಯಾಗಿ ಬೇಕಾದಂತಹ ವಿಷಯಗಳನ್ನು, ಬೆಳವಣಿಗೆಗಳನ್ನು ತೋರಿಸ್ತಾ ಇಲ್ಲ ಅಂಥೇಳಿ ಆಗುವಾಗ, ಮೇನ್ಲಿ ರಿಲೇಟೆಡ್ ಟು ಕಮ್ಯುನಿಕೇಷನ್, ಅಂದರೆ ಬೇರೆ ಮಕ್ಕಳೊಟ್ಟಿಗೆ ಯಾವ ರೀತಿ ಮಕ್ಕಳು ಮಿಂಗಲ್ ಆಗಬೇಕು ಆ ವಿಷಯದಲ್ಲಿ ಮಕ್ಕಳು ಮಾಡ್ತಾ ಇಲ್ಲ ಅಂಥೇಳಿ ಆಗುವಾಗ, ಅಥವಾ ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ ಈಗ ನನ್ನ ಮಗು ಫೋನ್ ನೋಡಿ ಅಥವಾ ಟಿ ವಿ ನೋಡಿ ABCD ರೈಮ್ಸ್ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಅಥವಾ A for Apple, B for Ball ಆ ರೈಮ್ಸನ್ನೆಲ್ಲ ರಿಪೀಟ್ ಮಾಡ್ತಾನೆ, ಚೆನ್ನಾಗಿ ರಿಪೀಟ್ ಮಾಡ್ತಾನೆ, ಅದನ್ನೆಲ್ಲ ಪೇರೆಂಟ್ಸ್ ಹೇಳ್ತಾರೆ. ಬಟ್ ಮಗುವಿಗೆ ಅಲ್ಲಿ ಹೋಗು, ಇಲ್ಲಿ ಹೋಗು, ಅದು ತಂದು ಕೊಡು, ಇದು ತಂದು ಕೊಡು ಅಂತ ಕಮ್ಯುನಿಕೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ರಿಪಿಟೇಷನ್ಸ್ ಮಾತ್ರ ಇದೆ. ಸೊ ಇದು ಪೇರೆಂಟ್ಸ್ ಹೇಳಿದಾಗ ನಮಗೆ ಇದಕ್ಕೊಂದು ಕ್ಲೂ ಸಿಗ್ತದೆ, ಓಕೆ ಈ ಮಗುವಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅಷ್ಟು ಸ್ಕಿಲ್ಸ್ ಇನ್ನೂ ಬರಲಿಲ್ಲ, ಬಟ್ ರಿಪಿಟೇಷನ್ಸ್ ಕೇಳಿದನ್ನೆಲ್ಲ ಹೇಳುವ ಒಂದು ಸ್ಕಿಲ್ ಇದೆ. ಸೊ ಆ ನಮಗೆ ಕಮ್ಯುನಿಕೇಷನ್, ಬೇರೆ ಮಕ್ಕಳೊಟ್ಟಿಗೆ ಮಾತುಕತೆಯಲ್ಲಿ ಮಗುವಿಗೆ ಎಲ್ಲಿ ಡಿಲೇಸ್ ಕಾಣ್ತಾ ಇದೆ, ಸೊ ಆಗ ನಮಗೆ ಒಂದು ಕ್ಲೂ ಸಿಗ್ತದೆ ಈಗ ಮಕ್ಕಳಿಗೆ ಈ ಥರ ಡಿಲೇಸ್ ಕಾಣ್ತಾ ಇದೆ. ಸೊ ಅದರ ಪ್ರಕಾರ ನೀವು ಅವರಿಗೆ ಸ್ಟಿಮ್ಯುಲೇಟ್ ಮಾಡಬೇಕು, ಅಂದರೆ ಮಗುವಿಗೆ ಒಂದು ಅದರ ದೈನಂದಿನ ಚಟುವಟಿಕೆಗಳಲ್ಲಿ ಅದಕ್ಕೊಂದು ಸಹಾಯಕಾರಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಶುರುವಿನ ಮಗು ಇರುವಾಗ ಮನೆಯಲ್ಲಿ ತಂದೆ ತಾಯಂದರಿಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇರುವುದಿಲ್ಲ, ಅಂದರೆ ತಂದೆ ತಾಯಂದಿರು ಕೂಡ ಮಕ್ಕಳೊಟ್ಟಿಗೆ ಎಷ್ಟಾಗತ್ತೆ ಅಷ್ಟು ಮಾತಾಡ್ತಾ ಇರಬೇಕು, ಕಾನ್ವರ್ಸೇಷನ್ ಮಾಡ್ತಾ ಇರಬೇಕು ಮಕ್ಕಳೊಟ್ಟಿಗೆ, ಅಥವಾ ಬೇರೆ ಮಕ್ಕಳೊಟ್ಟಿಗೆ ಎಲ್ಲಿಯಾದರೂ ಪಾರ್ಕಿಗೆ ಕರ್ಕೊಂಡು ಹೋಗ್ಬೋದಾ, ಅಲ್ಲಿ ಬೇರೆ ಮಕ್ಕಳೊಟ್ಟಿಗೆ ಆಟ ಆಡಲಿಕ್ಕೆ ಬಿಡಬೇಕು, ಅಥವಾ ಸ್ಟೋರಿ ಬುಕ್ ಸ್ಟೋರಿ ಓದೋದು, ಅದರಲ್ಲಿ ಮಗು ಎಷ್ಟು ಲ್ಯಾಂಗ್ವೇಜ್ ಪಿಕ್ ಮಾಡಲಿಕ್ಕಾಗತ್ತೆ. ಸೊ ಆ ಥರ ಒಂದು ಸೋಷಿಯಲ್ ಸ್ಟಿಮ್ಯುಲೇಷನ್ ಕೊಟ್ಟಷ್ಟು ಆ ಮಗುವಿಗೆ ಇದನ್ನೆಲ್ಲ ಓವರ್ಕಮ್ ಮಾಡಿ ನಾರ್ಮಲ್ ಡೆವಲಪ್ಮೆಂಟಲ್ ಕರ್ವಿಗೆ ಬರಲಿಕ್ಕೆ ಆಗತ್ತೆ. ಇಲ್ಲದಿದ್ದರೆ ಅದಕ್ಕೆ ಮತ್ತೆ ಪುನಃ ಬೇರೆ ಥರದ ಟ್ರೀಟ್ಮೆಂಟ್ಸ್ ಅಥವಾ ಮಾಂಟೆಸರಿ ಥರ ಪ್ಲೇ ಸ್ಕೂಲು, ಮಾಂಟೆಸರಿ ಅಥವಾ ಸ್ಪೆಷಲ್ ಎಜುಕೇಷನ್ ಅಥವಾ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿ ಈಗ ಎಲ್ಲ ಸೌಲಭ್ಯಗಳು ಲಭ್ಯವಿದೆ, ಅದಕ್ಕೆ ನಾವು ಅವರನ್ನು ರೆಕಮೆಂಡ್ ಮಾಡಬೇಕಾಗುತ್ತೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಟಿಸಂನ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ಶ್ರವ್ಯ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇಂದು ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಆಕಾಶವಾಣಿ ಮಂಗಳೂರು, ಸಮಯ 6:50 ಕೇಳಿ ರೈತರಿಗೆ ಸಲಹೆ.
4: ಕೋಳಿ ಸಾಕಣೆ ಕೃಷಿಯ ಉಪ ಕಸುಬಾಗಿದ್ದರೂ ಹೆಚ್ಚು ಲಾಭದಾಯಕ ಉದ್ದಿಮೆ. ಪಶು ಸಂಗೋಪನೆಯಲ್ಲಿ ಹೈನುಗಾರಿಕೆ ಹಾಗೂ ಕುರಿ ಸಾಕಣೆಗಿಂತ ಹೆಚ್ಚಿನ ಲಾಭವನ್ನು ಕೋಳಿ ಸಾಕಣೆಯಿಂದ ಪಡೆಯಬಹುದು. ಕೇವಲ ಹಿತ್ತಿಲ ಉದ್ದಿಮೆಯಾದ ಕೋಳಿ ಸಾಕಾಣಿಕೆ ಇಂದು ಬೃಹತ್ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ದೇಶದ GDPಗೆ ಕೃಷಿಯ ಆದಾಯ 60% ಭಾಗ ನೀಡುತ್ತಿದೆ ಹಾಗೂ ಸುಮಾರು 180 ಲಕ್ಷ ಜನರಿಗೆ ಉದ್ಯೋಗವನ್ನು ನೀಡುತ್ತಿದೆ. ಭಾರತವು ಪ್ರಪಂಚದಲ್ಲೇ ಬ್ರಾಯ್ಲರ್ ಉತ್ಪಾದನೆಯಲ್ಲಿ 10ರ ಒಳಗಿನ ಸ್ಥಾನವನ್ನು ಪಡೆದಿದೆ. ಪ್ರತಿ ವರ್ಷಕ್ಕೆ ತಲಾ 1.6 ಕಿಲೋಗ್ರಾಂ ಪ್ರಾಣಿಜನ್ಯ ಸಸಾರಜನಕವನ್ನು ಇದು ಒದಗಿಸುತ್ತದೆ. ಭಾರತೀಯ ವೈದ್ಯಕೀಯ ಅನುಸಂಧಾನ ಪರಿಷತ್ ನಿಗದಿಪಡಿಸಿದ 11 ಕಿಲೋಗ್ರಾಂಗಿಂತ ಇದು ಕಡಿಮೆ ಇದೆ. ಬ್ರಾಯ್ಲರ್ ಕೋಳಿಯ ಮಾಂಸವು ಅತ್ಯಧಿಕ ಸಸಾರಜನಕವುಳ್ಳ ಪ್ರಾಣಿಮೂಲ ಆಹಾರ. ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಪ್ರಭೇದ

0: ಭೇದದ ಬ್ರಾಯ್ಲರ್ ಕೋಳಿಗಳು ಸಿಗುತ್ತವೆ. ಹುಟ್ಟಿದ ದಿನದಿಂದಲೇ ಮರಿಗಳ ಸಾಕಾಣಿಕೆ ಪ್ರಾರಂಭ ಮಾಡಬೇಕು. ಒಂದು ದಿನದ ಮರಿ 45-50 ಗ್ರಾಂ ದೇಹ ತೂಕವನ್ನು ಹೊಂದಿರುತ್ತದೆ. 35-42 ದಿನ ಮಾತ್ರ ನೆಲದ ಮೇಲೆ ಸಾಕಾಣಿಕೆಯನ್ನು ಮಾಡಬೇಕು. 6 ವಾರಗಳಲ್ಲಿ 3,500-4,000 ಗ್ರಾಂನಷ್ಟು ಆಹಾರವನ್ನು ಸೇವಿಸಿ 40 ಪಟ್ಟು ಹೆಚ್ಚು ದೇಹ ತೂಕವನ್ನು ಹೊಂದುತ್ತವೆ. ಅಂದರೆ ಸುಮಾರು 1,800-2,000 ಗ್ರಾಂ ತೂಗುತ್ತವೆ. ಆಹಾರ ಪರಿವರ್ತನಾ ಸಾಮರ್ಥ್ಯ 1.6-1.8 ಇದ್ದು ಕೋಳಿಗಳ ಸಾಯುವಿಕೆ ಸುಮಾರು 2-5% ಕಂಡುಬರುತ್ತದೆ. ಕೋಳಿಗಳ ರೋಗಗಳಿಗೆ ರೋಗಗಳ ವಿರುದ್ಧ ಲಸಿಕೆ ಹಾಕಿಸಬೇಕು. ಬ್ರಾಯ್ಲರ್ ಮಾಂಸದ ಕೋಳಿಗಳನ್ನು ಸಾಕಲು ತಗಲುವ ವೆಚ್ಚ ಕಡಿಮೆ. 1 ಕಿಲೋಗ್ರಾಂ ಆಹಾರದ ವೆಚ್ಚ, ಲಸಿಕೆಯ ವೆಚ್ಚ ಹಾಗೂ ವಿದ್ಯುಚ್ಛಕ್ತಿಯ ವೆಚ್ಚ, ಹೀಗೆ ಕೋಳಿ ಸಾಕಲು ಇಷ್ಟೇ ಸಾಕು. ಪ್ರತಿ ಕೋಳಿಯು 1.8-2 ಕಿಲೋಗ್ರಾಂ ದೇಹ ತೂಕವನ್ನು ಹೊಂದಿರುತ್ತದೆ. ಇದರಿಂದಾಗಿ ಉತ್ತಮ ಲಾಭ ದೊರೆಯುತ್ತದೆ. ಪೂರಕವಾಗಿ ಕೋಳಿ ಗೊಬ್ಬರವನ್ನು ಕೂಡ ಮಾರಾಟ ಮಾಡಬಹುದು. ಭತ್ತದ ಗೊಳಲಿಯೊಡನೆ ಕೋಳಿ ಹಿಕ್ಕೆ ಮಿಶ್ರವಾಗಿರುವುದರಿಂದ ಉತ್ತಮ ಗೊಬ್ಬರವಾಗಿ ಬಳಸಬಹುದು. 1 ಟನ್ ಮಾಂಸದ ಕೋಳಿ ಸಾಕುವುದರಿಂದ ಆದಾಯ ಬೇಗ ಬರುತ್ತದೆ. ಕೆಲವೇ ದಿನಗಳಲ್ಲಿ ಆರ್ಥಿಕತೆಯ ವೃದ್ಧಿಯನ್ನು ಕಂಡುಕೊಳ್ಳಬಹುದು. ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡುವವರು ಪ್ರಾರಂಭದಲ್ಲಿ ಮಾಂಸದ ಕೋಳಿ ಸಾಕುವುದು ಉತ್ತಮ. ಇದನ್ನು ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಬಹುದು. ಸಾಕಿ ಲಾಭನಷ್ಟದ ಪರಾಮರ್ಶೆ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ಯೋಜನೆಯನ್ನು ರೂಪಿಸಿಕೊಳ್ಳಬಹುದು. ಸಾಕಾಣಿಕೆ ಮಾಡುವವರು ತಾವೇ ಸ್ವತಃ ನಿಂತು ಕೆಲಸವನ್ನು ಮಾಡಿದಲ್ಲಿ ಹೆಚ್ಚಿನ ಕಲಿಕೆ ಮತ್ತು ಅನುಭವ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಒಪ್ಪಂದ ಸಾಕಾಣಿಕೆ ಕೂಡ ರೂಢಿಯಲ್ಲಿದೆ. ದೊಡ್ಡ ದೊಡ್ಡ ಕಂಪನಿಗಳು ಕೋಳಿ ಉದ್ದಿಮೆ ಮಾಡಲು ಮುಂದೆ ಬಂದರೆ ಎಲ್ಲ ಸವಲತ್ತುಗಳನ್ನು ನೀಡುತ್ತಿರುತ್ತಾರೆ. ಮರಿಗಳು, ಮೇವು, ಲಸಿಕೆ, ಔಷಧಿ, ಮೇಲ್ವಿಚಾರಣೆಯನ್ನು ಕಂಪನಿಯವರೇ ಕೊಡುತ್ತಾರೆ. ಕೇವಲ ಕೋಳಿ ಮನೆ ಮತ್ತು ಕೂಲಿಯವರಿದ್ದರೆ ಸಾಕು, ಮಾರುಕಟ್ಟೆ ಕೂಡ ಖಾತ್ರಿಯಾಗಿರುತ್ತದೆ. ಕ್ರಮಬದ್ಧವಾಗಿ ಸಾಕಿದರೆ ಲಾಭ ಹೆಚ್ಚು. ಬ್ರಾಯ್ಲರ್ ಕೋಳಿ ಮಾಂಸವು ಉತ್ತಮ ಪ್ರಾಣಿಜನ್ಯ ಸಸಾರಜನಕವುಳ್ಳ ಆಹಾರ. ಬೇರೆ ಯಾವುದೇ ಮಾಂಸಕ್ಕೆ ಹೋಲಿಸಿದರೆ ಕೋಳಿಯ ಮಾಂಸ ಉತ್ತಮ ಆಹಾರ ಎಂದು ಹೇಳಬಹುದು. ಇದರಲ್ಲಿ ಎಲ್ಲ ಪೋಷಕಾಂಶಗಳು ಕೂಡ ಇರುತ್ತವೆ. ಆದ್ದರಿಂದ ಬ್ರಾಯ್ಲರ್ ಕೋಳಿಗಳನ್ನು ಸಾಕಿ ಈ ವೈಜ್ಞಾನಿಕ ಯುಗದಲ್ಲಿ ಶೀಘ್ರ ಲಾಭವನ್ನು ಪಡೆದು ಸ್ವಾವಲಂಬಿಗಳಾಗಬಹುದು.
1: ರೈತರಿಗೆ ಸಲಹೆ ಕೇಳಿದರೆ ಇಂದು 6:50 ಪ್ರಸಾರವಾಗಲಿರುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಗಾಯತ್ರಿ ಎಂ.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವೀ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
4: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.
5: ತೂ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ಇನ್ಸಾನ್ ಕಿ ಔಲಾದ್ ಹೈ ಇನ್ಸಾನ್ ಬನೇಗ.
1: ಕಾರ್ಯಕ್ರಮ ಇಂದು 1:30 ಆಕಾಶವಾಣಿ ಮಂಗಳೂರು, 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
6: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ನವದೆಹಲಿಯಾಂ ವಿದೇಶ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯಂ ಜಯಶಂಕರಃ, ಅಮೆರಿಕಾ ದೇಶೀಯಃ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ಚ ವಿಭಿನ್ನೇಷು ವಿಷಯೇಷು ಸವಿಸ್ತರಂ ಚರ್ಚಿತವಂತೌ. ಉಭೌ ನೇತಾರೌ ಭಾರತ ಅಮೆರಿಕಾ ರಣನೈತಿಕ ಸಹಭಾಗಿತಾಂ ಭೂಯಃ ಅಪಿ ದೃಢಯಿತುಂ ಸ್ವಸ್ವ ಪ್ರತಿಬದ್ಧತಾಂ ಪುನಃ ಉದೀರಿತವಂತೌ. ತಾಭ್ಯಾಂ ಉಕ್ತಂ ಯತ್ ಏಷಾ ಸಹಭಾಗಿತಾ ವ್ಯಾಪಾರೋರ್ಜಾ ಗತಿಶೀಲತಾ ಕ್ಷೇತ್ರೀಯ ಸುರಕ್ಷಾದಿ ಕ್ಷೇತ್ರೇಷು ವಿಶೇಷತಃ ಅಸ್ತಿ. ಡಾಕ್ಟರ್ ಜಯಶಂಕರ ಅವದತ್ ಯತ್ ಭಾರತಸ್ಯ ಅಮೆರಿಕಾ ದೇಶೇನ ಸಹ ವ್ಯಾಪಕ ವೈಶ್ವಿಕ ರಣನೈತಿಕ ಸಹಭಾಗಿತ್ವ ಸಂಬಂಧ ವರ್ತತೆ, ಯಃ ಖಲು ಗಹನ ಸಹಯೋಗಾಧೃತ ವರ್ತತೆ. ಸಹ ಉಕ್ತವಾನ್ ಯತ್ ಉಭಯೋ ದೇಶಯೋ ಸಂಬಂಧ ಸ ಸಂಪೂರ್ಣ ವಿಶ್ವೇ ಪ್ರಭಾವಂ ಜನಯನ್.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇಂದು ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಇಂದು ಬೆಳಗ್ಗೆ 7:15 ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಕಲಬುರಗಿ ಇಲ್ಲಿನ ದಾಖಲಾತಿ ಕುರಿತು ಮಾಹಿತಿಗಳ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ಸುಂದರನಗರ ಕಲಬುರಗಿ. 7:20 ಸುಗಮ ಸಂಗೀತ ಕೇಳುವಿರಿ. 9:00 ಮತ್ತೆ ಭಾವಗೀತೆಗಳನ್ನು ಕೇಳಬಹುದು. 10:30 SMS ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮವಿದೆ. 11:00 ವನಿತಾ ವಾಣಿಯಲ್ಲಿ

0: ದೇವಿಕಾ ನಾಗೇಶ್ ಅವರಿಂದ ಲಘು ಧಾಟಿಯ ಭಾಷಣ ಅಟ್ಲಾಂಟದಲ್ಲಿ 4 ದಿನ ಮೂಡಿಬರಲಿದೆ. 11:30 ಎನ್ ಚೊಕ್ಕಮ್ಮ ಅವರ ವೀಣಾವಾದನ ಮತ್ತು ಹಾಡುಗಾರಿಕೆಯನ್ನು ಕೇಳಬಹುದು. 12:05 ವನಿತಾ ವಿಹಾರದಲ್ಲಿ ಪ್ರೇಮ ಸಾಫಲ್ಯ ಕಥೆ ಪ್ರಸ್ತುತಪಡಿಸುವವರು ಮಾಲತಿ ಮುದಕವಿ. ಆ ಬಳಿಕ ಪಾರ್ಟುಗಳ ಪರದಾಟ ಮಧುರಾ ಕರ್ಣಮ್ ಅವರಿಂದ ಲಘುಧಾಟಿಯ ಭಾಷಣವನ್ನು ಕೇಳಬಹುದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಾವಸ್ಥೆಯ ಮೂರ್ಛೆ ರೋಗ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಸಂದರ್ಶನ ಮೂಡಿಬರಲಿದೆ. 12:30 ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಆಕಾಶವಾಣಿ ಮಂಗಳೂರು ಸಮಯ 7:02 ಕೆಲವು ಪ್ರಕಟಣೆಗಳು. ಆ ಬಳಿಕ ಧಾರವಾಡ ಕೇಂದ್ರದಿಂದ 7:05 ಪ್ರದೇಶ ಸಮಾಚಾರ.
1: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಏನಾಗಲಿ ಮುಂದೆ ಸಾಗು ನೀ.
4: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
5: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
4: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
5: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 5:00 ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ್ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.

0: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ತರ್ತಿ ಆಬ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
2: ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಿಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೇಸ್ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ಗೆ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ಸಂಘ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ, ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ನಿಮ್ ಪೆಟ್ರೋಲ್ ಡೀಸೆಲ್ ಕ್ಯಾಪಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮ್ಮ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
2: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ

ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾ. ಶಿವಾನಂದ್.

0: ಸಮಸ್ಯೆ, ಆಯಾಸ ಆಗೋದು, ಬೆನ್ನು, ತಲೆನೋವು, ಮೈಕೆ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸ್ತಾ ಇದ್ದೇವೆ. ಮುಂದೆ ಟ್ರೀಟ್ಮೆಂಟ್ ಗೆ ಅನುಕೂಲ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
1: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ 2 ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು 3 ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿ ಅವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೇ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29 ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8-14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನಿರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75 ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:15:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರಸನಹಳ್ಳಿ, ಜಿಡಿಎ ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6-18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
2: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
2: ಕರೆ ಮಾಡಿ 9535353900.
3: ಆತ್ಮೀಯ ಕೆಳಗಡೆ, ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಅಂಧ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ಈ ಬಗ್ಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ.
4: ನಮಸ್ಕಾರಗಳು. ಈ ಶಾಲೆಯು 2007 ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿ ಈಗ 75ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಅದರ ಜೊತೆಗೆ ಅನ್ನದ

0: ಸ್ನಾನ, ವಸ್ತ್ರ, ವಸತಿ ಮತ್ತು ಇತರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದೆ. ಇಲ್ಲಿ 6 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಈಗ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಸಂಪೂರ್ಣವಾಗಿ ಅಂಧರಾಗಿರುವ ಅಥವಾ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿ ದೋಷವುಳ್ಳ ಮಕ್ಕಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ. ಇವರಿಗೆ ಅಂಧತ್ವದ ಬಗ್ಗೆ UDID ಕಾರ್ಡ್ ಅಂತ ಇರ್ತದೆ, ಅಥವಾ ಅದನ್ನ ವೈದ್ಯಕೀಯ ಪ್ರಮಾಣ ಪತ್ರ ಅಂತ ಹೇಳಬಹುದು ನಾವು. ಈ ವೈದ್ಯಕೀಯ ಪ್ರಮಾಣ ತರುವುದು ಕಡ್ಡಾಯ. ಅದರ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು 6 ಪಾಸ್ಪೋರ್ಟ್ ಫೋಟೋಸ್ ಇದನ್ನೆಲ್ಲ ತರಬೇಕಾಗ್ತದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಶಾಲೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ತರಬೇತಿ, ಸಂಗೀತ, ಯೋಗ, ಕರಕುಶಲ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಶಾಲೆಯು ಕಲಬುರಗಿ ನಗರಕ್ಕೆ ಅಂಟಿಕೊಂಡಿರುವ ಮಾದ್ರಸನಹಳ್ಳಿ ಅಂತಕ್ಕಂಥ ಗ್ರಾಮದ GDL ಲೇಔಟ್ 4-5 ಕಿಲೋಮೀಟರ್ ದೂರ ಆಗಬಹುದು. ಅಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಿಸಿದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಬ್ರೈಲ್ ಗ್ರಂಥಾಲಯ ಇದೆ. ಆದ್ದರಿಂದ ತಮಗೆ ಯಾರಾದರೂ ದೃಷ್ಟಿದೋಷವುಳ್ಳ ಮಕ್ಕಳು ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅವರನ್ನು ಈ ಶಾಲೆಗೆ ತಂದು ಸೇರಿಸಿ ನಾವು ಕೇವಲ ಅಂಧರಿಗೆ ನೋಡಿ ತುಟಿ ಅಂಚಿನ ಸಹಾನುಭೂತಿ ತೋರಿಸುವುದಕ್ಕಿಂತ ಎಲ್ಲಿ ಯೋಗ್ಯವಾದ ತರಬೇತಿ ಶಿಕ್ಷಣ ದೊರೆಯುತ್ತದೆ ಅಂತಹ ಒಂದು ಸಂಸ್ಥೆಗಳಲ್ಲಿ ವೈದ್ಯ ಸೇರಿಸಿದರೆ ಆ ಮಕ್ಕಳ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಅವರು ಸ್ವತಂತ್ರವಾಗಿ ಜೀವನ ಮಾಡಲು ಅನುಕೂಲವಾಗುತ್ತದೆ. ಫೋನ್ ಮಾಡಿದ್ರೆ ನಾವೇ ಸ್ವತಃ ಅಲ್ಲಿಗೆ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒಂದು ಕೆಲಸವನ್ನು ಮಾಡ್ತೇವೆ. ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ನಾವು ಪ್ರವೇಶವನ್ನು ಕೊಡುತ್ತೇವೆ. ಈಗಾಗಲೇ ನಮ್ಮ ಶಾಲೆಯಿಂದ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಪರೀಕ್ಷೆ ಪಾಸ್ ಮಾಡಿ ಹೋಗಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಸರ್ಕಾರಿ ಕೆಲಸನೂ ಸಿಕ್ಕಿದೆ ಮತ್ತು ಡಿಗ್ರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ, ಮತ್ತು ಕೆಲವರೆಲ್ಲ ಕಂಪ್ಯೂಟರ್ನಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫ್ಯಾಮಿಲಿಗೂ ಕೂಡ ಅವರು ನೆರವನ್ನ ನೀಡ್ತಾ ಇದ್ದಾರೆ. ತಾವು ದಯವಿಟ್ಟು ನಮ್ಮ ಶಾಲೆಗೆ ವಿದ್ಯಾರ್ಥಿಗಳನ್ನು ತಂದು ಸೇರಿಸಿ ಒಂದು ಪುಣ್ಯದ ಕೆಲಸವಾಗುತ್ತದೆ. ಧನ್ಯವಾದಗಳು.
1: ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯ ಪ್ರವೇಶಾತಿ, ಶಾಲೆ ನೀಡುವ ಉಚಿತ ಸೌಲಭ್ಯಗಳ ಕುರಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದತ್ತು ಅಗರ್ವಾಲ್ ಅವರಿಂದ ಮಾಹಿತಿ ಕೇಳಿದರೆ. ಕಲಬುರಗಿಯಲ್ಲಿರುವ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಇದುವರೆಗೆ ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಹಾಗೂ ಕರಕುಶಲ ತರಬೇತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ, ಮಾದರ್ಶನ ಹಳ್ಳಿ, GDA ಲೇಔಟ್, ಕಲಬುರಗಿ.
2: ಕಲಬುರಗಿಯ ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ ದೃಷ್ಟಿಹೀನ ಬಾಲಕಿಯರ ಬಾಳಿನಲ್ಲಿ ಬೆಳಕು ತರಲು ಶ್ರಮಿಸುತ್ತಿದೆ.
3: ಬಾಲಕರೇ ಮತ್ತು ಪೋಷಕರೇ, ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಂಡ ಅಥವಾ ಅಲ್ಪ ಸ್ವಲ್ಪ ಕಾಣಿಸುವ 6ರಿಂದ 18 ವರ್ಷದೊಳಗಿನ ಅಂಧ ಬಾಲಕಿಯರ ಪ್ರವೇಶಕ್ಕೆ ಅವಕಾಶವಿದೆ.
2: ಶಾಲಾ ಶಿಕ್ಷಣದ ಜೊತೆಗೆ ಉಚಿತ ವಸತಿ, ಆಹಾರ, ಬಟ್ಟೆಗಳನ್ನು ಒದಗಿಸಲಾಗುವುದು.
3: ಸಂಪರ್ಕಿಸಿ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಕಲಬುರಗಿ.
2: ಕರೆ ಮಾಡಿ 9535393939. ಆಕಾಶವಾಣಿ ಬೆಂಗಳೂರು.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:20 ಮತ್ತು 50 ಸೆಕೆಂಡ್ಗಳು. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲ ಗೀತೆ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಹಾಡಿದ್ದಾರೆ MD ಪಲ್ಲವಿ. ಯಾರು ಏನೇ ಜರಿಯಲಿ, ಯಾವ ಹೆಸರೇ ಕರೆಯಲಿ, ತಾಳಿ ನಿಲ್ಲು ಜೀವವೇ ಸಹನೆಗೆಲ್ಲಲಿ.

ಎಂ ಡಿ ಪಲ್ಲವಿಯವರ ಧ್ವನಿಯಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಆಹಾ ಪ್ರೀತಿ, ವೈ ಕೆ ಮುದ್ದುಕೃಷ್ಣ ಹಾಡಿರುವ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ.

0: ವೈ ಕೆ ಮುದ್ದುಕೃಷ್ಣ ಹಾಡಿದ ಹೆಚ್ ಎಸ್ ವೆಂಕಟೇಶ ಮೂರ್ತಿಯವರ ರಚನೆಯನ್ನು ಕೇಳಿದಿರಿ. ಸುಗಮ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮತ್ತೆ 9 ಗಂಟೆಗೆ ಸುಗಮ ಸಂಗೀತವನ್ನು ಆಲಿಸಬಹುದು. ಆಕಾಶವಾಣಿ ಮಂಗಳೂರು, ಸಮಯ 7:30.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆಕಾಶವಾಣಿಗೆ 90 ಸಂಭ್ರಮ,
4: ಮಂಗಳೂರು ಆಕಾಶವಾಣಿಗೆ 50 ಸಂಭ್ರಮ.
3: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
4: ಸ್ವರ ಸಂಭ್ರಮ. ಸಂಭ್ರಮ ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇಂದು ಸಂಜೆ 6 ಗಂಟೆಗೆ
4: ಮಂಗಳೂರು ಪುರಭವನದಲ್ಲಿ.
3: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
3: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ.

0: 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೇ 26ರಂದು, ಎಂದರೆ ನಾಳೆ ಬೆಳಗ್ಗೆ 11:30 12:30 ಕ್ವಿಜ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಇಂತಿವೆ: 2211 9999, 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಬಹುಮಾನ ಗೆಲ್ಲಿರಿ. ಹಾಗೆಯೇ ಮೇ 19ರಂದು ಧ್ವನಿಮುದ್ರ ತಗೊಂಡ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಪ್ರಸಾರ ಮೇ 26, ಎಂದರೆ ನಾಳೆ ರಾತ್ರಿ 9:30 ದಿಂದ 10:30 ವರೆಗೆ.

8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಸುಗಮ ಸಂಗೀತ ಆಲಿಸಬಹುದು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 SMS ಮೆಲೋಡಿಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮವನ್ನು ಆಲಿಸಬಹುದು. ಆಕಾಶವಾಣಿ ಮಂಗಳೂರು. ಸಮಯ 7:34. ಮೊದಲಿಗೆ ಪ್ರಕಟಣೆ, ಆ ಬಳಿಕ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ. ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಾ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು. ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟ್ರಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟ್ರಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟಗಳ ನಡುವಿನ

0: ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ ಶೇಕಡ 100ರಷ್ಟು ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, 2ನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು, ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ

0: ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ 011-407-597-00 ಸಂಪರ್ಕಿಸಬಹುದು ಅಥವಾ ಸಿಯುಇಟಿ ಯುಜಿ INTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನೂ ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವುಂಟುಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ದ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜಿನಿ.
2: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
7: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
6: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
8: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
9: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
8: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
10: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದೀಗ ನಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಬಿಕೆ ಸುಮಿತ್ರ ಹಾಡಿರುವ ಸಿಗ್ನಲ್ ಮ್ಯಾನ್ ಸಿದ್ದಪ್ಪ ಈ ಚಿತ್ರದ ಗೀತೆ. ರಚನೆ ತೆಕ್ಕಟ್ಟೆ ನಾಗರಾಜ ಹಾಗೂ ಚಿ ಉದಯಶಂಕರ್. ಸಂಗೀತ ವಿಜಯ ಭಾಸ್ಕರ್.

ಕೇಳಿ ಶರಪಂಜರ ಚಿತ್ರಕ್ಕಾಗಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು ರಚಿಸಿರುವ ಗೀತೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಸಂಗೀತ ವಿಜಯ ಭಾಸ್ಕರ್.

ಶರಪಂಜರ ಚಿತ್ರದ ಗೀತೆಯನ್ನು ಕೇಳಿದರೆ. ಇದೀಗ ಗುರು ಕಿರಣ್ ಅವರು ಸಂಗೀತ ನೀಡಿ ಹರಿಹರನ್ ಜೊತೆಗೆ ಹಾಡಿರುವ ಆಪ್ತ ಮಿತ್ರ ಚಿತ್ರದ ಗೀತೆ. ಗೀತೆ ರಚನೆ ಚಿ ಉದಯಶಂಕರ್.

ರಾಗರಂಜಿನಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಕೇಳುಗರೆ ಮತ್ತೆ 8:30ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಪೂರ್ವಾಹ್ನ 11:30ಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಎನ್ ಚೊಕ್ಕಮ್ಮ ಅವರ ವೀಣಾ ವದನ ಹಾಗೂ ಹಾಡುಗಾರಿಕೆಯನ್ನು ಆಲಿಸಬಹುದು. 11:00ಗೆ ವನಿತಾ ವಾಣಿಯಲ್ಲಿ ದೇವಿಕಾ ನಾಗೇಶ್ ಅವರಿಂದ ಲಘುಧಾಟಿಯ ಭಾಷಣ ಅಟ್ಲಾಂಟದಲ್ಲಿ 4 ದಿನ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 8:00. ಮೊದಲಿಗೆ ಸಮಾಚಾರ ಪ್ರಭಾತ್, ಆ ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಚಿರು ಚಿತ್ರಕ್ಕಾಗಿ ಗೌಸ್ಪೀರ್ ಅವರು ಬರೆದ ಗೀತೆಯನ್ನು ಕೇಳಿದರೆ, ಇನ್ನು ಜಯಂತ್ ಕಾಯ್ಕಿಣಿ ಬರೆದಿರುವ ಕೆಲವು ಗೀತೆಗಳು. ಮೊದಲಿಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಸೋನು ನಿಗಮ್.
1: ಅಪ್ಪ, ಇದೇ ಎಣ್ಣೆ ಹಿಡ್ಕೊಂಡು ಎಷ್ಟು ಜನ ಈ ಲವ್ ಗಿವ್ ಎಲ್ಲ ವೇಸ್ಟ್ ಅಂತ ಹೇಳಿವೆನಪ್ಪ?
2: ಒಂದು ಮಾತು ಹೇಳ್ತೀನಿ ಶರತ್, ನೆನ್ಪಿಟ್ಕೊ. ಪ್ರೀತಿ ಉಳಿಸ್ಕೊಳ್ಳೋಕಾಗದೆ ಇದ್ದವರು ಮಾತ್ರ ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ನಿಜವಾದ ಪ್ರೀತಿ ಸಿಕ್ಕವರು ಎಷ್ಟು ಹ್ಯಾಪಿಯಾಗಿರ್ತಾರೆ. ನನ್ನನ್ನು ನೋಡು, ನೀನು ಹ್ಯಾಪಿಯಾಗಿದ್ದೀಯಾ?
0: ಚಿತ್ರ ಗೂಗ್ಲಿ

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇಂದು ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೇ 26ರಂದು, ಎಂದರೆ ನಾಳೆ ಬೆಳಗ್ಗೆ 11:30 12:30 ನಡೆಯಲಿದೆ. ಕ್ವಿಜ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999, 2222611, STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಬಹುಮಾನಗಳನ್ನು ಗೆಲ್ಲಿ. ಹಾಗೆಯೇ ಮೇ 19ರಂದು ಧ್ವನಿಮುದ್ರಿತಗೊಂಡ 100.3 ಆಕಾಶ

0: ಮಿಲನ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ ಜಯಂತ್ ಕಾಯ್ಕಿಣಿಯವರ ಇನ್ನೊಂದು ರಚನೆಯನ್ನು ಕೇಳಿದ್ರಿ. ಗೀತೆಗೆ ಮನೋಮೂರ್ತಿಯವರ ಸಂಗೀತವಿತ್ತು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
3: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಇದೀಗ ಆಟ ಚಿತ್ರಕ್ಕಾಗಿ ಜಯಂತ ಕಾಯ್ಕಿಣಿ ಬರೆದಿರುವ ಗೀತೆ. ಸಾಧು ಕೋಕಿಲ್ ಅವರ ಸಂಗೀತದಲ್ಲಿ ಹಾಡಿರುವವರು ಸುನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ ದಿನಾಂಕ 27ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ರಜನಿಕಾಂತ ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿ ಬರೆದಿರುವ ಇನ್ನೊಂದು ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಅರ್ಚನಾ ರವಿ. ಸಂಗೀತ ಅರ್ಜುನ್ ಜನ್ಯ ಅವರದು.

ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೇಳುಗರೆ, ಈ ಬೆಳಗ್ಗೆ 10:30 ದಿಂದ SMS ಮೆಲೋಡೀಸ್ ಪ್ರಸಾರವಾಗಲಿದೆ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ, ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು, ಸಮಯ 9:40. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆ ಆ ನೀಲಿ ಕೊಳವನ್ನು ಪ್ರೀತಿಸುವೆ ನಾನು.

ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಕೇಳಿದಿರಿ. ಇದೀಗ ಡಿ ವಿ ಜಿ ಅವರ ರಚನೆ, ಹಾಡಿದ್ದಾರೆ ರೋಹಿಣಿ ಮೋಹನ್. ಭಾವವಿದೇನೇ ಸಖಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ, ಚಂದ್ರಶೇಖರ ಕೆದಿಲಾಯ ಅವರ ಧ್ವನಿಯಲ್ಲಿ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳಿದರೆ ಈ ಬೆಳಗ್ಗೆ 10 ಗಂಟೆಗೆ CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10 ಗಂಟೆ 30 ನಿಮಿಷದಿಂದ SMS ಮೆಲೋಡೀಸ್

ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ 11 ಗಂಟೆಗೆ ವನಿತಾ ವಾಣಿಯಲ್ಲಿ ದೇವಿಕಾ ನಾಗೇಶ್ ಅವರಿಂದ ಲಘು ಧಾಟಿಯ ಭಾಷಣ, ಅಟ್ಲಾಂಟದಲ್ಲಿ 4 ದಿನ. 11:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ವೀಣಾವಾದನ ಮತ್ತು ಹಾಡುಗಾರಿಕೆಯನ್ನು ಆಲಿಸಬಹುದು. 12:05ಕ್ಕೆ ವನಿತಾ ವಿಹಾರ. ಮೊದಲಿಗೆ ಕಥೆ ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ಆ ಬಳಿಕ ಪಾರ್ಟುಗಳ ಪರದಾಟ, ಮಧುರ ಕರ್ಣಂ ಅವರಿಂದ ಲಘು ಧಾಟಿಯ ಭಾಷಣ ಕೇಳುವಿರಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಗರ್ಭಾವಸ್ಥೆಯ ಮೂರ್ಛೆ ರೋಗ, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 11:00ಗೆ ಪ್ರಗತಿ ಪಥದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಕುರಿತು ಮಾಹಿತಿ ಕೇಳಬಹುದು. 11:20ಕ್ಕೆ ಸ್ವರಮಾಧುರ್ಯದಲ್ಲಿ ವೈಕೆ ಮುದ್ದುಕೃಷ್ಣ ಹಾಡಿರುವ ವಚನಗಳು. 11:30ಕ್ಕೆ ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮ 18:00ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ವಿಜಯ್ ಆಂಬ್ಲಮಗರು. ಈ ಸಾಯಂಕಾಲ 5 ಗಂಟೆಗೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಹೂಡಿಕೆ ಸಮಾರಂಭ 1, ಇದರ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದಿಂದ ಆಲಿಸುವಿರಿ.

ಉದಿತ್ ನಾರಾಯಣ್ ಹಾಗೂ ವಿಭಾ ಶರ್ಮಾ ಅವರ ಧ್ವನಿಯಲ್ಲಿ ಇಷ್ಕ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಾವೇದ್ ಅಖ್ತರ್ ಅವರ ರಚನೆಗೆ ಅನು ಮಲಿಕ್ ಅವರ ಸಂಗೀತವಿತ್ತು. ಇದೀಗ ಚಿತ್ರ ಹಾಡಿರುವ ಪರದೇಸ್ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ರಚನೆ, ಸಂಗೀತ ನದೀಮ್ ಶ್ರವಣ್.

ಅಭಿಜಿತ್ ಹಾಡಿದ ಯಸ್ ಬಾಸ್ ಚಿತ್ರದ ಗೀತೆಯನ್ನು ಕೇಳಿದರೆ ಜಾವೇದ್ ಅಖ್ತರ್ ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಇದೀಗ ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು ಹಾಡಿರುವ ಗುಪ್ತ್ ದ ಹಿಡನ್ ಟ್ರೂತ್ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ರಚನೆ, ಸಂಗೀತ ವಿಜು ಶಾ.

ನೇಹಾ ಕಕ್ಕರ್, ಮಿಕಾ ಸಿಂಗ್ ಹಾಗೂ ಕುಮಾರ್ ಸಾನು ಹಾಡಿದ ಸಿಂಬಾ ಚಿತ್ರದ ಗೀತೆಯನ್ನು ಕೇಳಿದರೆ, ಇದೀಗ ಸುನಿಧಿ ಚೌಹಾಣ್, ಮರಿಯನ್ನೆ ಡಿ ಕ್ರೂಸ್ ಹಾಡಿರುವ ಆಜಾ ನಾಚಲೇ ಚಿತ್ರದ ಗೀತೆ, ರಚನೆ ಪಿಯೂಷ್ ಮಿಶ್ರಾ, ಸಂಗೀತ ಸಲೀಂ ಸುಲೈಮಾನ್.

0: ಹಿಂದಿ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇಂದು ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಆಕಾಶವಾಣಿ ಮಂಗಳೂರು, ಸಮಯ 10:38 ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
1: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
2: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಾನು ನಿಮ್ಮ ಜೊತೆ ಮಂಜುಳಾ ಪ್ರವೀಣ್ ಶೆಟ್ಟಿ. ಇದೀಗ ಕೇಳಿ ಕಾರ್ಯಕ್ರಮ ಎಸ್ಎಂಎಸ್ ಮೆಲೊಡೀಸ್.

ಶ್ರೋತೃಗಳ ಎಸ್ಎಂಎಸ್ಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ನಮಗೆ ಮೊದಲ ಎಸ್ಎಂಎಸ್ ಅನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ ಮಂಗಳೂರು, ನಮಗೆ ರಾಮಾಚಾರ್ಯ ಚಿತ್ರದ ಯಾರಿವಳು ಯಾರಿವಳು ಹಾಡನ್ನು ಪ್ರಸಾರ ಮಾಡಿ. ಈ ಹಾಡು ನಮಗೆ ಕಾಲೇಜು ದಿನಗಳ ಪ್ರೀತಿ ಮತ್ತು ರೊಮ್ಯಾಂಟಿಕ್ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತದೆ ಅಂತ ಎಸ್ಎಂಎಸ್ ಅನ್ನು ಕಳಿಸಿದ್ದಾರೆ. ಕಾರ್ಕಳ ಹಿರ್ಗಾನದ ನೆಲ್ಲಿಕಟ್ಟೆಯಿಂದ ರಮಾನಂದ, ಪವಿತ್ರ, ಆತ್ರೇಯ ಮತ್ತು ಆರಾಧ್ಯ ನಾಯಕ್ ಕೇಳಿ, ನಿಮಗಾಗಿ ರಾಮಾಚಾರ್ಯ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಮನು ಅವರು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಗಿರಿಕನ್ಯೆ ಚಿತ್ರದ ಹಾಡನ್ನು ಇಷ್ಟಪಟ್ಟು ಎಸ್ಎಂಎಸ್ ಅನ್ನ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ, ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ ಇವರು ಅವರಿಗಾಗಿ ಗಿರಿಕನ್ಯೆ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಿತ್ಯ ಜೀವಿದೇಶಂಕರ್ ಅವರದು, ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ನ ಕೇಂದ್ರ.

ಆಕಾಶವಾಣಿಯ ನಿರೂಪಕರಿಗೆ ನಮ್ಮ ನಮನಗಳು ಅಂತ ಹೇಳ್ತಾ ಎಸ್ಎಂಎಸ್ ಅನ್ನ ಕಳಿಸಿದ್ದಾರೆ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರು ನಮಗೆ ಶಂಕರ್ನಾಗ್ ಹಾಗೂ ಆರತಿ ಅವರ ಅಭಿನಯದ ಪವಿತ್ರ ಪ್ರೇಮ ಚಿತ್ರದ ಎಂದೆಂದು ನಾನಿನ್ನ ಜೊತೆಯಾಗಿ ಇರುವೆ ಹಾಡನ್ನು ಪ್ರಸಾರ ಮಾಡಿ, ಬಹಳ ಸುಮಧುರವಾದ ಗೀತೆ ಇದು ಅಂತ ಎಸ್ಎಂಎಸ್ ಅನ್ನು ಕಳಿಸಿದ್ದಾರೆ. ಕೇಳಿ ನಿಮ್ಮ ನೆಚ್ಚಿನ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು. ಚಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ನನಗೇನು ಕೊಡುವೆ, ಎಂದೆಂದು ನಾನಿನ್ನ ಜೊತೆಯಾಗಿ ಬರುವೆ.
1: ನಮಸ್ತೆ ಆಕಾಶವಾಣಿ, ನಮಗೆ ಚಕ್ರವರ್ತಿ ಚಿತ್ರದ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹಾಡನ್ನು ಪ್ರಸಾರ ಮಾಡಿ, ಬಹಳ ಸುಮಧುರವಾದ ಹಾಗೂ ಜನಪ್ರಿಯವಾದಂತಹ ಹಾಡಿದು ಅಂತ SMS ಅನ್ನು ಕಳಿಸಿದವರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಅವರಿಗಾಗಿ ಚಕ್ರವರ್ತಿ ಗೀತೆಯ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದವರು ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಲತಾ ಸುಹಾಸ್ ಹೊಸಕೋಟೆ ಇವರು ಕೇಳಬಯಸಿರುವ ಗೀತೆ ನ್ಯೂಸ್ ಚಿತ್ರದಿಂದ ನಾನು ಜಿತೇಂದ್ರ ನೀನು ಸಿರಿದೇವಿ ಎಂಬ ಹಾಡನ್ನು ಕೇಳಬಯಸಿದ್ದಾರೆ ಇವರು. ಈ ಗೀತೆಯ ಚಿತ್ರೀಕರಣ ದೃಶ್ಯಗಳು ಅದ್ಭುತವಾಗಿದೆ, ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಗುರುಕಿರಣ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದವರು ಸಾಧನಾ ಸರ್ಗಮ್ ಹಾಗೂ ಗುರುಕಿರಣ್.

ನಮಸ್ತೆ ಶುಭೋದಯ ಅಂತ ಹೇಳ್ತಾ ಸೊಸೆ ತಂದ ಸೌಭಾಗ್ಯ ಚಿತ್ರದ ರವಿವರ್ಮನ ಕುಂಚದ ಕಲೆ ಬಲೆ ಈ ಹಾಡಿಗಾಗಿ ಎಸ್ಎಂಎಸ್ ಅನ್ನ ಕಳಿಸಿದ್ದಾರೆ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು. ಇವರು ಉತ್ತಮ ಹಳ್ಳಿ ಸೊಗಡಿನ ಕಥಾ ಹಂದರ ಹೊಂದಿರುವಂತಹ ಚಿತ್ರ ಸೊಸೆ ತಂದ ಸೌಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಇವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದವರು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಆರ್ ಎನ್ ಜೇಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್.

ಪ್ರಿಯ ಕೇಳುಗರೇ, ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗ್ತಾ ಬಂತು. ಸಂದೇಶವನ್ನು ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಮುಂದೆಯೂ ಹೀಗೆ ಎಸ್ಎಂಎಸ್ಗಳನ್ನು ಕಳಿಸ್ತಾ ಇರಿ. ನೀವು ಎಸ್ಎಂಎಸ್ ಮಾಡಬೇಕಾದಂತಹ ನಮ್ಮ ವಾಟ್ಸಪ್ ಸಂಖ್ಯೆ 944926560000. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಲಘುಧಾಟಿಯ ಭಾಷಣ, ಕೂದಲಿನ ಆರೈಕೆಗೆ ಮನೆಮದ್ದುಗಳು ಹಾಗೂ ಜನಪದ ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೇಳಿ ದೇವಿಕಾ ನಾಗೇಶ್ ಅವರಿಂದ ಲಘುಧಾಟಿಯ ಭಾಷಣ, ಅಟ್ಲಾಂಟದಲ್ಲಿ 4 ದಿನ.
1: ಅಟ್ಲಾಂಟದಲ್ಲಿ 4 ದಿನ. ಕೆಲವು ತಿರುಗಾಟಕ್ಕೆ ನೆವಗಳು ಬೇಕಾಗುತ್ತವೆಯಂತೆ. ಅಟ್ಲಾಂಟಕ್ಕೆ ಹೋಗಿ ಅಲ್ಲಿ 4 ದಿನವಿದ್ದು ಬರಲು ಹೀಗೊಂದು ನೆವ ಸಿಕ್ಕಿತ್ತು. ನಾನು ಭಾರತದಿಂದ ಅಮೆರಿಕಕ್ಕೆ ಹೋಗುವ ಮೊದಲೇ ಮಗ ಕುಟುಂಬ ಸಮೇತ ಅಟ್ಲಾಂಟಕ್ಕೆ ಹೋಗುವ ಪ್ಲಾನ್ ಹಾಕಿದ್ದ. ಮಂಜರಿಯ ಹೊಸ ಮನೆ ಪ್ರವೇಶಕ್ಕೆ ಆಗಸ್ಟ್ ಕೊನೆಯ ವಾರದಲ್ಲಿ ದಿನ ನಿಗದಿಯಾಗಿತ್ತು. ಬಾಲ್ಯಕಾಲದ ಸಖಿಯೊಂದಿಗೆ ಕಳೆಯುವ ಅವಕಾಶ, ಅದು ವಿದೇಶದಲ್ಲಿ, ಇದು ಭಾಗ್ಯವಲ್ಲದೆ ಇನ್ನೇನು. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಅಟ್ಲಾಂಟಕ್ಕೆ ಹೋಗಲು ವಿಮಾನದಲ್ಲಿ 4.5 ಗಂಟೆ ಪಯಣಿಸಬೇಕು. ಇಲ್ಲಿಂದ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬೆಳಗಾತ 6 ಗಂಟೆಗೆ ಮನೆ ಬಿಟ್ಟ ನಾವು, ಅಲ್ಲಿ ಮುಟ್ಟುವಾಗ ಸಂಜೆಯಾಗಿತ್ತು. ಸೂರ್ಯ ಮುಳುಗಿಲ್ಲವಾದರೂ ಗಂಟೆ ಆಗಲೇ 7 ಕಳೆದಿತ್ತು. ಅಟ್ಲಾಂಟ ಸ್ಯಾನ್ ಫ್ರಾನ್ಸಿಸ್ಕೋಗಿಂತ 3 ಗಂಟೆ ಮುಂದಿತ್ತು. ಅಮೆರಿಕದಲ್ಲಿ ಮುಖ್ಯ ಭೂಭಾಗಗಳಲ್ಲಿ ಒಂದಾದ ಅಟ್ಲಾಂಟ ಜಾರ್ಜಿಯಾ. ನಾವು ಹೋದಾಗ ಭಾರತದಲ್ಲಿ ಗಣೇಶ ಚತುರ್ಥಿಯ ಅಬ್ಬರ ಜೋರಾಗಿತ್ತು. ಭಾರತದಿಂದ ಆಗಷ್ಟೇ ಬಂದಿದ್ದ ಗೆಳತಿಯು ಮಗಳ ಮನೆ ಅಟ್ಲಾಂಟಕ್ಕೆ ಅದೇ ಸಮಯಕ್ಕೆ ಬಂದಿದ್ದಳು. ಊರಿನ ತಾಜಾ ಸುದ್ದಿಯು ಅವಳಿಂದ ಸಿಗುತ್ತದೆ ಎನ್ನುವ ಸಂಭ್ರಮದಲ್ಲಿ ನಾನು ಅಟ್ಲಾಂಟ ಸೇರಿಕೊಂಡಿದ್ದೆ. ಅದೇನೋ ತವರಿಗೆ ಹೋದ ಉಮೇದು ನನ್ನೊಳಗೆ ಹುದುಗಿತ್ತು. ಅಟ್ಲಾಂಟಾದ ಬ್ಲೂ ಕ್ಲಿಪ್ ರಸ್ತೆಯ ಮ್ಯಾರಿಯೇಟ್ದ ಹೊಸ ಮನೆಯಲ್ಲಿ ಆಗಷ್ಟೇ ಒಕ್ಕಲಾಗಿದ್ದರು ಮಂಜರಿ ಮತ್ತವಳ ಕುಟುಂಬ. ಗೆಳತಿಯ ಮಗಳು ಮಂಜರಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಬಾಲ್ಯ ಕಳೆದವಳು. ಗಣೇಶ ಅವಳ ಇಷ್ಟದ ದೇವರು. ಊರಿನಿಂದ ತಮ್ಮ ಕಳುಹಿಸಿದ್ದ ಗಣೇಶೋತ್ಸವದ ವಿಡಿಯೋ ನನಗೆ ಅವಳ ಅಮ್ಮನಿಗೆ ತೋರಿಸಿ ಅಟ್ಲಾಂಟದಲ್ಲಿ ಲಗಾಯಿತಿನಿಂದ ಇರುವ ಭಾರತೀಯ ಸಮುದಾಯದವರು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುವ ಬಗ್ಗೆ ಹೇಳುತ್ತಾ, ಬರುವ ವರುಷ ಚೌತಿಗೆ ನಮ್ಮ ಮನೆಯಲ್ಲೂ ಒಂದು ಪುಟ್ಟ ಮಣ್ಣಿನ ಗಣಪನನ್ನು ತಂದಿಟ್ಟುಕೊಳ್ಳುತ್ತೇನೆ, ಪೂಜಿಸಿ ವಿಸರ್ಜಿಸುತ್ತೇನೆ ಎನ್ನುವ ತನ್ನ ಮನದಿಚ್ಛೆಯನ್ನು ಮಂಜರಿ ತೋಡಿಕೊಂಡಳು. ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಗೆ ಒಳಗಾಗಿ

ಎರಡು ವರ್ಷಗಳ ಹಿಂದೆ ಮಂಜರಿಯ ಮನೆ ಸಂಪೂರ್ಣ ಸುಟ್ಟು ಬೂದಿಯಾಗಿತ್ತು. ಉಟ್ಟ ಬಟ್ಟೆ ಹೊರತು ಬೇರೆ ಏನೂ ಇಲ್ಲದ ಪರಿಸ್ಥಿತಿ ಆಗ ಆ ದಂಪತಿಗಳದ್ದಾಗಿತ್ತು. ಆ ಹೊತ್ತು ಮಗು ಸಮೇತ ಇವರು ಬೇರೆ ಕಡೆ ಹೋಗಿದ್ದರಿಂದ ಮೂರು ಜೀವಗಳು ಉಳಿದುಕೊಂಡಿದ್ದವು. ಮಾನವ ಪ್ರೀತಿಯ ಅದ್ಭುತ ಉಡುಗೊರೆಯನ್ನು ಹೊರ ದೇಶದಲ್ಲಿ ಕಂಡು ಉಂಡ ಈ ದಂಪತಿಗಳು ಹೊರದೇಶದಲ್ಲಿದ್ದು ಜಾತ್ಯಾತೀತ ಮಾದರಿಯಲ್ಲಿ ಸಂಬಂಧಗಳನ್ನು ಬೆಸೆದುಕೊಂಡವರು. ಮನೆ ಸುಟ್ಟು ಹೋದ ಆ ಸನ್ನಿವೇಶ ನೋವಿನದ್ದೇ ಆಗಿತ್ತು. ಆದರೂ ಅಟ್ಲಾಂಟಾದ ದಟ್ಟ ಹಸಿರು ಕಾನನದ ನಡುವೆ ಇಂಡೋ ಅಮೆರಿಕನ್ ಶೈಲಿಯ ಅಪರೂಪದ ಮನೆ ತಾವೇ ನಿಂತು ಕಟ್ಟುವುದಕ್ಕೆ ಇದು ಒಂದು ಕಾರಣವಾಗಿತ್ತು ಕೂಡ. ಈ ಅನುಭವಕ್ಕೆ ಬೆಲೆ ಕಟ್ಟಲಾಗದು. ವಿದೇಶದಲ್ಲಿ ಸಾಮಾನ್ಯವಾಗಿ ಮನೆ ಕಟ್ಟುವ ಉಸಾಬಾರಿಗೆ ಯಾರೂ ಹೋಗುವುದಿಲ್ಲ. ಕಟ್ಟಿರುವ ಮನೆ ಕೊಳ್ಳುವುದೇ ಹೆಚ್ಚು. ಅಟ್ಲಾಂಟಾದ ಸಜಿತ್ ಮಂಜರಿಗೆ ಅವರ ಈ ಕನಸಿನ ಮನೆ ಕಟ್ಟಿದವರು ಕಾಂಟ್ರಾಕ್ಟರ್. ಆದರೂ ವಿನ್ಯಾಸದ ಪ್ರತಿ ಹಂತದಲ್ಲೂ ವಸ್ತುಗಳ ಆಯ್ಕೆಯನ್ನು ಒಳಗೊಂಡಂತೆ ಹೋಮ್ವರ್ಕ್ ಮಾಡಿದವರು ಮಂಜರಿ ಸಜಿತ್ ದಂಪತಿಗಳು. ಹೊಸ ಚಿಗುರು ಹಳೆಬೇರು ಎನ್ನುವಂತೆ ಅದ್ಭುತ ಕಲಾತ್ಮಕತೆ ಇರುವ ದಂಪತಿಗಳು ಇವರು. ಜೊತೆಗೆ ಇಬ್ಬರಲ್ಲೂ ಸುಟ್ಟ ಮನೆ ಮರಳಿ ಕಟ್ಟಿ ಅಲ್ಲಿ ಮತ್ತೆ ಬದುಕು ಪ್ರಾರಂಭಿಸಬೇಕು ಎನ್ನುವ ಛಲವಿತ್ತು. ಅಮೆರಿಕದ ಮನೆಗಳ ಒಳ ವಿನ್ಯಾಸ ಸರಳವಾಗಿದ್ದು ವಾಸಕ್ಕೆ ಅನುಕೂಲ ಕರವಾಗಿರುತ್ತದೆ. ಗೋಡೆ, ಮೇಲು ಚಾವಣಿ, ನೆಲವೂ ಸೇರಿದಂತೆ ಹೆಚ್ಚಿನ ಸಂದರ್ಭಗಳಲ್ಲಿ ಮರವನ್ನು ಉಪಯೋಗಿಸಿ ಸಿದ್ಧವಾಗುವ ಇಲ್ಲಿನ ಮನೆಗಳು ಹೊರನೋಟಕ್ಕೆ ಬಹುತೇಕ ಒಂದೇ ರೀತಿ ಇರುತ್ತವೆ. ಬೆಂಕಿ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಗೆ ಮನೆಗಳು ಆಹುತಿಯಾಗುವ ಸನ್ನಿವೇಶ ಹೆಚ್ಚಾಗಿ ಇರುವುದರಿಂದ ಇಲ್ಲಿ ಮನೆಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿರುತ್ತದೆ. ಇತ್ತೀಚೆಗೆ ಇಂತಹ ಆಘಾತಗಳು ಸರ್ವೇ ಸಾಮಾನ್ಯ ಆಗಿರುವುದರಿಂದ ಹೊಸ ಮನೆ ಕೊಳ್ಳುವವರಿಗೆ ಲೋನ್ ಕೊಡುವ ಬ್ಯಾಂಕಿನಿಂದ ತೊಡಗಿ ಪ್ರತಿಯೊಂದು ಹಂತದಲ್ಲೂ ಈ ಬಗ್ಗೆ ವಿಚಾರಣೆಗಳಿರುತ್ತವೆ. ಮನೆಗೆ ಸಿಸಿ ಕ್ಯಾಮೆರಾಗಳು ಕಡ್ಡಾಯವಾಗಿದ್ದು ಮನೆಗೆ ಇನ್ಶೂರೆನ್ಸ್ ನೀಡುವವರು ಗ್ಯಾಸು, ಎಲೆಕ್ಟ್ರಿಕ್, ನೀರು ಪೂರೈಕೆ ವ್ಯವಸ್ಥೆಗಳು ಅವಘಡ ಸಂಭವಿಸುವಂತಹ ಸನ್ನಿವೇಶ ಇದ್ದಾಗ ಆಟೋಮ್ಯಾಟಿಕ್ ಆಗಿ ನಿಂತು ಹೋಗುವ ವ್ಯವಸ್ಥೆ ಇದೆಯೇ ಎಂದು ಖಾತರಿಪಡಿಸಿಕೊಂಡು ವಿಮೆ ನೀಡುತ್ತಾರೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎನ್ನುವಂತೆ ಈ ಪ್ರಕ್ರಿಯೆಯ ಪ್ರತಿ ಹಂತದಲ್ಲೂ ಸುತ್ತಿ ಸುತ್ತಿ ಹೈರಾಣವಾಗಬೇಕಿದ್ದ ಪರಿಸ್ಥಿತಿಗಳು ಇಂದು ಅಲ್ಲಿ ಬದಲಾಗಿವೆ. ಆಧುನಿಕ ಬಳಕೆಗಳಾದ ಇಂಟರ್ನೆಟ್, ಫೋನು ಇತ್ಯಾದಿ ಕಾರಣದಿಂದ ಹೆಚ್ಚಾಗಿ ಕೂತಲ್ಲೇ ಕೆಲಸಗಳಾಗುತ್ತವೆ. ಅಮೆರಿಕಾಗೆ ವಿದೇಶದಿಂದ ವಲಸೆ ಬಂದ ಹೆಚ್ಚಿನ ಉದ್ಯೋಗಿ ದಂಪತಿಗಳು ಇಲ್ಲಿ ಸ್ವಂತ ಮನೆ ಕೊಳ್ಳುತ್ತಾರೆ. ಇಲ್ಲಿ ಮನೆಗಳಿಗೆ ದುಬಾರಿ ಬಾಡಿಗೆ ಇರುವುದರಿಂದ ಆ ಬಾಡಿಗೆ ಹಣವನ್ನು ಕಂತು ಕಟ್ಟಿದರೆ 7-8 ವರ್ಷಗಳಲ್ಲಿ ತಮ್ಮದೇ ಆದ ಸ್ವಂತ ಮನೆ ಮಾಡಿಕೊಳ್ಳಬಹುದು ಎನ್ನುವ ದೂರಾಲೋಚನೆಯು ಈ ದಂಪತಿಗಳಲ್ಲಿ ಇರುತ್ತದೆ. ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವ ದೊಡ್ಡ ಕಂಪನಿಗಳೇ ಇರುವುದರಿಂದ ಅವರು ನಿಗದಿಪಡಿಸಿದ ಶುಲ್ಕ ನೀಡಿದರೆ ಜಾಗ, ಮನೆ ಕೊಳ್ಳುವ ಮಾರುವ ಪ್ರಕ್ರಿಯೆ ಜಗತ್ತಿನ ಯಾವ ಭಾಗದಲ್ಲಿದ್ದರೂ ನಿರ್ವಹಿಸುವುದು ಸುಲಭವಾಗಿರುತ್ತದೆ. ವಿಶ್ವದ ದೊಡ್ಡಣ್ಣ ಎಂದು ಕರೆಯಿಸಿಕೊಳ್ಳುವ ಆಧುನಿಕತೆಗೆ ಸಮಾನತೆಗೆ ತಕ್ಷಣ ತೆರೆದುಕೊಳ್ಳುವ ಅಮೆರಿಕವನ್ನು ಕಟ್ಟಿ ಬೆಳೆಸಿದವರು ಅನಾದಿಯಿಂದಲೂ ವಲಸಿಗರು ಎನ್ನುವುದನ್ನು ಮರೆಯುವಂತಿಲ್ಲ. ಈಗ ಇವರಲ್ಲಿ ನಾನು ಮುಂದು ತಾನು ಮುಂದು ಎನ್ನುವ ಪೈಪೋಟಿ ಶುರುವಾಗಿದೆ. ಆ ಕಾರಣಕ್ಕಾಗಿ ಒಬ್ಬರನ್ನು ಒಬ್ಬರು ಹೆಣೆಯುವ ಈ ಸ್ಪರ್ಧೆಯ ಕಾರಣದಿಂದಾಗಿ ಅಮೆರಿಕದ ಇತಿಹಾಸ ರಕ್ತದ ಕಲೆಯನ್ನು ಹೊತ್ತು ವಿಜೃಂಭಿಸುತ್ತಿದೆ. ಹೊಟ್ಟೆಯ ಪಾಡಿಗಾಗಿ ವಲಸೆ ಬಂದ ಪ್ರತಿಯೊಬ್ಬರದ್ದು ಇವತ್ತು ಈ ಊರು, ನಾಳೆ ಇನ್ನೊಂದು ಊರು ಎನ್ನುವಂತಹ ಅತಂತ್ರ ಪರಿಸ್ಥಿತಿ. ಊರು ಬಿಟ್ಟು ಇಲ್ಲಿನ ಸ್ವತಂತ್ರದ ಸವಿ ಅನುಭವಿಸಿ ಕೆಟ್ಟ ಇವರು ಯಾವತ್ತೂ ತಮ್ಮ ದೇಶಕ್ಕೆ ಹಿಂತಿರುಗಲು ಇಷ್ಟಪಡುವುದಿಲ್ಲ. ಮಕ್ಕಳಂತೂ ಬಿಡಿ, ಇಲ್ಲಿಯವರೇ ಆಗಿ ಹೋಗಿದ್ದಾರೆ. ಆದರೂ ಇವರನ್ನು ವರ್ಣಭೇದದ ಕರಾಳ ಛಾಯೆ ಒಂದಲ್ಲ ಒಂದು ರೀತಿ ಬಾಧಿಸುತ್ತಿರುತ್ತದೆ ಎನ್ನುವುದು ಸುಳ್ಳಲ್ಲ. ಈಗ ಈ ಸರತಿ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಇರುವವರು ಇಲ್ಲಿನ ಶ್ರಮಜೀವಿಗಳಾದ ಭಾರತೀಯರು ಮತ್ತು ಚೀನಾದವರು. ವ್ಯಾಪಾರಕ್ಕಾಗಿ ವಿಸ್ತಾರ ಕೃಷಿ ಭೂಮಿ ನೋಡಿ, ಹೊಟ್ಟೆ ಪಾಡಿಗಾಗಿ ಉತ್ತಮ ಬದುಕು ಅರಿಸಿ ಪ್ರಾರಂಭವಾದ ಅಮೆರಿಕದ ವಲಸೆಗೆ ದೊಡ್ಡ ಇತಿಹಾಸವೇ ಇದೆ. ಮೊದಲು ವ್ಯಾಪಾರ, ಧರ್ಮ ಪ್ರಚಾರಕ್ಕಾಗಿ ಯುರೋಪಿನಿಂದ ಕ್ರೈಸ್ತ ಮಿಷನರಿಗಳು ಇಲ್ಲಿಗೆ ಬಂದರು. ಸುದೀರ್ಘ ಇತಿಹಾಸವನ್ನು ಹೊಂದಿದ ಅಟ್ಲಾಂಟಾದ ಮೂಲ ನಿವಾಸಿಗಳು ಚೆರೋಕಿಗಳು ಮತ್ತು ಕ್ರೀಕ್ಗಳು. ಚಟ್ಟಿ ಹೋಚಿ ನದಿಯ ಸುತ್ತ ತಮ್ಮ ನೆಲೆ ವಿಸ್ತರಿಸಿಕೊಂಡ ಈ ಜನರು ಪೀಚ್ ಮರಗಳನ್ನು ಬಳಸಿ ಮನೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ನಂತರ ಕ್ರಿಶ್ಚಿಯನ್ ಮಿಷನರಿಗಳ, ಯುರೋಪಿನ ವ್ಯಾಪಾರಿಗಳ ನಿರಂತರ ಆಕ್ರಮಣದಿಂದ ಇವರಿಗೂ ಅಂಚಿಗೆ ತಳ್ಳಲ್ಪಟ್ಟರು. ಇಲ್ಲಿನ ವಿಸ್ತಾರವಾದ ಕಾಡು ಮತ್ತು ಭೂಮಿಯನ್ನು ಕೃಷಿ ಮಾಡಲು ಬಳಸಿಕೊಂಡ ವಲಸಿಗರು ತಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಲು ಆಫ್ರಿಕಾದಿಂದ ನೀಗ್ರೋಗಳನ್ನು ತರಿಸಿಕೊಂಡರು. ಗುಲಾಮರಾಗಿ ಬಂದ ಇವರು ಇಲ್ಲಿನ ವ್ಯವಸ್ಥೆಯ ಭಾಗವಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ
ಈ ನೆಲದಲ್ಲಿ ಬೇರೂರಲು ಸಂಘಟಿತ ಹೋರಾಟ ನಡೆಸಬೇಕಾಯಿತು. 18ನೇ ಶತಮಾನದ ಮಧ್ಯಭಾಗದಲ್ಲಿ ಗುಲಾಮಗಿರಿಗೆ ವಿದಾಯ ಹೇಳಲು ಆಫ್ರಿಕನ್ ಅಮೆರಿಕನ್ ಮಾರ್ಟಿನ್ ಲೂಥರ್ ಕಿಂಗ್ ನೇತೃತ್ವದಲ್ಲಿ ಆಡಳಿತಶಾಹಿಯ ವಿರುದ್ಧ

ಹಿಡಿದೆದ್ದ ಜನಸಾಮಾನ್ಯರ ಹೋರಾಟವೇ ಅಮೆರಿಕನ್ ಸಿವಿಲ್ ವಾರ್. ಆಗ ಅಮೆರಿಕದ ಅಧ್ಯಕ್ಷನಾಗಿದ್ದ ಅಬ್ರಾಹಂ ಲಿಂಕನ್ ಮುಂದಾಳತ್ವದಲ್ಲಿ ಗುಲಾಮಗಿರಿಯ ಅಂತ್ಯಕ್ಕಾಗಿ ಶಾಸನ ಸಿದ್ಧವಾಗಿ ಜಾರಿಗೆ ಬಂತು. ನಾಗರಿಕರೆಲ್ಲರಿಗೂ ಮತದಾನದ ಹಕ್ಕು ಲಭಿಸಿತು. ನಿಧಾನವಾಗಿ ಇವರು ರಾಜಕೀಯದ ವ್ಯಾಪಾರದ ಭಾಗವಾಗಿ ವಿಸ್ತರಿಸಿಕೊಂಡರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಎನ್ನುವಂತೆ ಪುಟ್ಟ ಪುಟ್ಟ ಉದ್ಯೋಗ ಅರಸಿ ಯಾವುದೇ ದಾಖಲೆ ಇಲ್ಲದೆ ಅನಧಿಕೃತವಾಗಿ ಬಂದವರ ಅಂಚಿಗೆ ತಳ್ಳಲ್ಪಟ್ಟವರ ಸಂಖ್ಯೆ ಇಲ್ಲಿ ಸಾಕಷ್ಟು ಇದೆ. ಇತರೆ ಜನಸಾಮಾನ್ಯರ ಪರಿಸ್ಥಿತಿಯು ಅಂತಹ ಚೆನ್ನಾಗಿಯೇನಿಲ್ಲ. ಇವರು ದಿನನಿತ್ಯದ ಜೀವನಕ್ಕಾಗಿ ಒದ್ದಾಟ ಮಾಡುತ್ತಿರುತ್ತಾರೆ. ಯಾವ ಕಾಲಕ್ಕೂ ಎಲ್ಲೇ ಇದ್ದರೂ ಸಮಾನತೆ ಎನ್ನುವುದು ಯಾವತ್ತೂ ಗಗನಕುಸುಮ ಎನ್ನುವುದಕ್ಕೆ ದೃಷ್ಟಾಂತ ಇವರು. ಹೀಗಿದ್ದು ಈ ಜನ ಕ್ಯಾಟ್ರಿಂಗ್ ಸರ್ವಿಸ್, ರುಚಿ ಶುಚಿ ಊಟ ತಿಂಡಿ ತಿನಿಸುಗಳನ್ನು ಮಾರುವ ಬೀದಿ ಬದಿ ವ್ಯಾಪಾರಿಗಳಾಗಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಈ ವಲಸಿಗರು ನೆಚ್ಚಿಕೊಂಡ ಈ ವ್ಯಾಪಾರವು ಹೊಸದಾಗಿ ಈ ದೇಶಕ್ಕೆ ಕಲಿಯಲು ಹಾಗೂ ಉದ್ಯೋಗಕ್ಕಾಗಿ ವಲಸೆ ಬಂದ ವಿದ್ಯಾರ್ಥಿಗಳನ್ನು, ವೃತ್ತಿನಿರತರನ್ನು ತಣಿಸುವ ಅನ್ನದೇವತೆಗಳು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಅಮೆರಿಕದ ಪ್ರತಿಯೊಂದು ಮುಖ್ಯ ಪಟ್ಟಣಗಳಲ್ಲಿ ಇರುವ ಈ ವಲಸಿಗರಲ್ಲಿ ತುಸು ಹಣವಂತರಾದವರು ನಂತರ ಹೋಟೆಲುಗಳನ್ನು ತೆರೆದು ತಮ್ಮ ಜನರನ್ನು ಸ್ವಾಗತಿಸುತ್ತಿರುತ್ತಾರೆ. ಹೀಗೆ ಅಟ್ಲಾಂಟಾದಲ್ಲಿ ಇಥಿಯೋಪಿಯಾದ ಇಂತಹದೊಂದು ಹೋಟೆಲಿಗೆ ಹೋದ ಅನುಭವ ವಿಶಿಷ್ಟವಾಗಿತ್ತು. ತಮ್ಮ ಸಂಸ್ಕೃತಿಯನ್ನು ಗೌರವಿಸುವ, ಪೋಷಿಸುವ ವಸ್ತುಗಳನ್ನು ಕಲೆಹಾಕಿ ಒಳ ವಿನ್ಯಾಸವನ್ನು ನಿರ್ಮಿಸಲಾದ ಈ ಹೋಟೆಲಿನ ಗಿರಾಕಿಗಳಲ್ಲಿ ಹೆಚ್ಚಿನವರು ಆಫ್ರಿಕನ್ ಆಗಿದ್ದರೂ ಇತರ ಪ್ರವಾಸಿಗರು ಆಹಾರದ ವಿಹಾರದ ಕುತೂಹಲಿಗಳಾಗಿ ಇಲ್ಲಿಗೆ ಬಂದಿದ್ದರು. ಮದುವೆ ವ್ಯವಹಾರದ ಮಾತುಕತೆ, ಬರ್ತ್ಡೇ ಪಾರ್ಟಿ ಇಲ್ಲಿ ನಿರಂತರ ನಡೆಯುತ್ತಿರುತ್ತದೆ. ಇಲ್ಲಿ ಬರುವ ಗಿರಾಕಿಗಳಿಗೆ ಮೊದಲು ಇಥಿಯೋಪಿಯಾದ ವಿಶೇಷ ಪೇಯ ನೀಡಿ ಸ್ವಾಗತ ನೀಡುವರು. ಊಟದ ಮೆನು ನೀಡುವ ಇಥಿಯೋಪಿಯಾದ ಹುಡುಗಿಯರೇ ಈ ರೆಸ್ಟೋರೆಂಟಿನಲ್ಲಿ ವ್ಯವಹಾರ ನಡೆಸುತ್ತಿದ್ದರು. ಇಲ್ಲಿ ಆಳು ಅರಸ ಎನ್ನುವ ವ್ಯತ್ಯಾಸವಿಲ್ಲದೆ ಅವರು ಗ್ರಾಹಕರನ್ನು ಉಪಚರಿಸುತ್ತಿದ್ದ ರೀತಿ ಲವಲವಿಕೆಯಿಂದ ಕೂಡಿತ್ತು. ಅಮೆರಿಕದಲ್ಲಿ ಸೆಪ್ಟೆಂಬರ್ 1 ಕಾರ್ಮಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿತ್ತು. ಆ ಕಾರಣಕ್ಕಾಗಿ ಅಂದು ಹೋಟೆಲಿನಲ್ಲಿ ಹಸಿ ಮಾಂಸ ಮತ್ತು ಮೀನು ಸಾರಿನ ಹೊರತಾಗಿ ಬೇರೆ ಯಾವುದೇ ಖಾದ್ಯಗಳು ಊಟಕ್ಕೆ ಲಭ್ಯವಿರಲಿಲ್ಲ. ಬೇರೆ ಗಿರಾಕಿಗಳು ಟ್ರಿಮ್ ಮಾಡಿದ ಹಸಿ ಮಾಂಸವನ್ನು ಸಾಸಿನಲ್ಲಿ ಮುಳುಗಿಸಿ ತಿನ್ನುವ ಚಂದವನ್ನು ನೋಡುತ್ತಾ, ರೆಗ್ಯುಲರ್ ಊಟದ ಜೊತೆಗೆ ನಾವು ಮೀನು ತರಿಸಿದೆವು, ಊಟ ತನ್ನಿಚ್ಛೆ, ನೋಟ ಪರರ ಇಚ್ಛೆ ಎನ್ನುವ ನಿರಂಬಳತೆಯಲ್ಲಿ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಕೂತಿದ್ದೆವು. ಅಷ್ಟರಲ್ಲಿ 2 ಹರಿಮಾಣಗಳಲ್ಲಿ ನಾವು ಆರ್ಡರ್ ಮಾಡಿದ್ದ ಊಟ ನಮ್ಮ ಟೇಬಲಿನ ಅರ್ಧದಷ್ಟು ಆಕ್ರಮಿಸಿಕೊಂಡ ಇಥಿಯೋಪಿಯಾದ ಮುಖ್ಯ ಆಹಾರವಾದ ಟಫ್ ಧಾನ್ಯದ ದೋಸೆಯನ್ನು ಅಲ್ಲಿನ ಕೆಲವು ವಿಶೇಷ ವ್ಯಂಜನಗಳೊಂದಿಗೆ ದೊಡ್ಡ ಹರಿವಾಣದಲ್ಲಿ ತಂದಿಟ್ಟರು. ಅದನ್ನು ಸವಿಯುವುದರಲ್ಲಿ ನಾವು ಸುಸ್ತಾದೆವು. ಉಳಿದ ಖಾದ್ಯಗಳನ್ನು ಮನೆಗೆ ಕಟ್ಟಿಕೊಂಡು ಹೋದೆವು. ವಲಸಿಗರ ನಾಡು ಅಮೆರಿಕದ ಯಾವ ಭಾಗಕ್ಕೆ ಹೋದರೂ ಚೀನಾ, ಭಾರತ, ಆಫ್ರಿಕಾ, ಜರ್ಮನ್, ಜಪಾನ್, ಯುರೋಪ್, ಮೆಕ್ಸಿಕೋ, ಹೀಗೆ ವಿಶ್ವದ ಆಯಾ ಭಾಗದ ಆಹಾರಗಳು ಅದೇ ಸ್ವಾದದಲ್ಲಿ ಲಭ್ಯವಿರುತ್ತದೆ ಅನ್ನೋದು ನನ್ನ 3 ಸಲದ ಅಮೆರಿಕದ ಭೇಟಿಯಲ್ಲಿ ಕಂಡುಕೊಂಡ ಸತ್ಯ. ನಾವು ಅಟ್ಲಾಂಟಾದಲ್ಲಿದ್ದ 2ನೇ ದಿನ ಮಂಜರಿಯ ಮಗು ಕವೀರಿಗೆ ಶಾಲೆಗೆ ರಜೆ ಇತ್ತು. ಅಂದು ಮನೆಗೆ 1 ಗಂಟೆ ದೂರದಲ್ಲಿರುವ ಜಾರ್ಜಿಯಾದ ಕಾರ್ಟರ್ಸ್ ವೆಲ್ಲಾ ವೇಯ್ನ್ಮನ್ ಮಿನರಲ್ ಮ್ಯೂಸಿಯಂಗೆ ಹೋಗುವ ಪ್ಲಾನು ದಂಪತಿಗಳು ಮೊದಲೇ ಮಾಡಿದ್ದರು. 1983 ನಿರ್ಮಿಸಲಾದ ಈ ಮ್ಯೂಸಿಯಂ 12,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿಕೊಂಡಿತ್ತು. ಇಲ್ಲಿನ ಪ್ರಮುಖ ಆಕರ್ಷಣೆಗಳೆಂದರೆ ಬೆರಿನಿಟ್ಲಿ ಪ್ಲಾನಿಟೇರಿಯಂ, ಸಪ್ತರ್ಷಿ ಮಂಡಲವನ್ನು ಕಾಲ್ಪನಿಕತೆಯ ಬೆರಗಿನೊಂದಿಗೆ ಇಲ್ಲಿ ಕೂತು ಮಕ್ಕಳು, ದೊಡ್ಡವರು ವೀಕ್ಷಿಸಬಹುದು. ಫಾಸಿಲ್ಸ್ ಮತ್ತು ಮಿನರಲ್ಗಳ ಮ್ಯೂಸಿಯಂನಲ್ಲಿ ಹಿರಿಕಿರಿಯರು ಜೊತೆಗೆ ವೀಕ್ಷಿಸಬಹುದಾದ ಒಂದಷ್ಟು ವಸ್ತುಗಳು ಪ್ರದರ್ಶನಕ್ಕೆ ಇಡಲಾಗಿದೆ. ಫಾಸಿಲ್ ಮತ್ತು ಮಿನರಲ್ಗಳ ಸಂಶೋಧನೆಯ ಹಿನ್ನೆಲೆಯನ್ನು ಒಳಗೊಂಡ ಪೂರ್ಣ ವಿವರಗಳು ಮತ್ತು ಪ್ರಾತ್ಯಕ್ಷಿಕತೆ ಇಲ್ಲಿ ಲಭ್ಯವಿದೆ. ಶತಮಾನಗಳಿಂದ ಭೂಮಿಯ ಅಂತರಂಗದಲ್ಲಿ ಪಳೆಯುಳಿಕೆಗಳಾಗಿ ಹೋದ ಗಿಡ, ಮರ, ಪ್ರಾಣಿ, ಪಕ್ಷಿ, ಲೋಕದ ವೈವಿಧ್ಯತೆಗಳನ್ನು, ಅಗಾಧತೆಯನ್ನು ತೆರೆದಿಡುವ ಲೋಕ ಇದು. ಅನಾದಿ ಕಾಲದಿಂದ ತೊಡಗಿ ಇತ್ತೀಚಿನವರೆಗೆ ಬೈಸಿಕಲ್ನಿಂದ ತೊಡಗಿ ವಿಮಾನ, ಕಾರು, ಮೋಟರ್ಗಳನ್ನು ಒಳಗೊಂಡ ವಾಹನಗಳ ಅದ್ಭುತ ಸಂಗ್ರಹಗಳನ್ನು ಒಳಗೊಂಡ ಇನ್ನೊಂದು ಮ್ಯೂಸಿಯಂ ಇಲ್ಲಿದೆ. ಮಕ್ಕಳ ಆಕರ್ಷಣೆಯ ವಿಶೇಷ ತಾಣವಾದ ಫಾಸಿಲ್ಸ್ ಸಂಶೋಧನೆಯ ಪ್ರಾತ್ಯಕ್ಷಿಕೆ ಸಮುದ್ರದಾಳದ ಮುತ್ತುರತ್ನಗಳ ವೈವಿಧ್ಯಮಯ ಕಾಗುಣಿತವನ್ನು ತೆರೆದಿಡುವ, ಶೋಧಿಸುವ, ಸಂಗ್ರಹಿಸುವ ಸಣ್ಣ ಮಾದರಿಗಳ ಪ್ರದರ್ಶನ
ಮಕ್ಕಳ ರಜಾದಿನದ ಕಲಿಕೆಗಾಗಿ

ಉಪಯುಕ್ತವಾಗಿದೆ. ಅಮೆರಿಕದಲ್ಲಿ ವಸತಿ ಪ್ರದೇಶಗಳನ್ನು ಕಮ್ಯುನಿಟಿ ಎಂದು ಕರೆಯುತ್ತಾರೆ. ಈ ವಸತಿ ಭಾಗದ ಹೊರಾಂಗಣದ ಜವಾಬ್ದಾರಿ ಇಲ್ಲಿ ವಾಸ್ತವ್ಯವನ್ನು ಹೊಂದಿರುವವರದ್ದಾಗಿರುತ್ತದೆ. ಲ್ಯಾಂಡ್ಸ್ಕೇಪ್, ಗಾರ್ಡನಿಂಗ್, ಕಮ್ಯುನಿಟಿ ಹಾಲ್, ರಿಕ್ರಿಯೇಷನ್ ಕ್ಲಬ್, ಹಿರಿಯರಿಗೆ ಮಕ್ಕಳಿಗೆ ಒಳ ಹೊರ ಕ್ರೀಡಾಂಗಣ, ಪಿಕ್ನಿಕ್ ಸ್ಪಾಟ್, ಈ ಎಲ್ಲವನ್ನು ನಿಗದಿತ ಶುಲ್ಕ ವಿಧಿಸಿ ಅಲ್ಲಿ ವಾಸ್ತವ್ಯ ಹೊಂದಿದವರಿಗೆ ನೀಡುವ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಭಾರತದಲ್ಲಿ ನಮ್ಮ ಫ್ಲ್ಯಾಟುಗಳಲ್ಲಿ ಸೊಸೈಟಿ ಮಾದರಿಯಂತೆ

0: ಹೊಂದಿದವರಿಗೆ ನೀಡುವ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ಭಾರತದಲ್ಲಿ ನಮ್ಮ ಫ್ಲ್ಯಾಟುಗಳಲ್ಲಿ ಸೊಸೈಟಿ ಮಾದರಿಯಂತೆ ಇವುಗಳು ಕಾರ್ಯನಿರ್ವಹಿಸುತ್ತವೆ. ಹೋಮ್ ಓನರ್ಸ್ ಎಸೋಸಿಯೇಷನ್ ಎಂದು ಕರೆಯಲ್ಪಡುವ ಈ ಎಸೋಸಿಯೇಷನ್ಗೆ ಕಾರ್ಯನಿರ್ವಾಹಕ ತಂಡವನ್ನು ಚುನಾವಣೆಯ ಮೂಲಕ ಪ್ರತಿ ವರ್ಷ ಆಯ್ಕೆ ಮಾಡುತ್ತಾರೆ. ಈ ಕಮ್ಯುನಿಟಿಯಲ್ಲಿ ವಾಸ್ತವ್ಯ ಹೊಂದಿರುವವರ ಯೋಗಕ್ಷೇಮದ ಎಲ್ಲ ಖರ್ಚು ವೆಚ್ಚಗಳಿಗಾಗಿ ನಿಗದಿತ ಶುಲ್ಕವನ್ನು ಈ ಕಮ್ಯುನಿಟಿಯ ಸದಸ್ಯರು ನೀಡಬೇಕಾಗಿರುತ್ತದೆ. ಅಟ್ಲಾಂಟಾದಲ್ಲಿದ್ದ 4 ದಿನ ಬಾಲ್ಯದ ಗೆಳತಿ ಜೊತೆಗಿರಲಾಗಿ ನನ್ನ ವಾಕಿಂಗ್ಗೆ ಮಜಾ ಇರುತ್ತೆ. ಇಲ್ಲಿನ ಕಮ್ಯುನಿಟಿಗಳೆಂದರೆ ಸುತ್ತ ಹಸಿರು ಗಿಡಮರಗಳಿಂದ ಆವೃತ್ತವಾಗಿರುವ ತೋಟ, ಮಧ್ಯದಲ್ಲೊಂದು ಸುಂದರ ಮನೆ. ಮಗಳ ಮನೆ ಗುರುತಿಗೆ ಗೆಳತಿ ನೆನಪಿನಲ್ಲಿ ಇಟ್ಟುಕೊಂಡದ್ದು ಇಂಥದ್ದೇ ಒಂದು ದೊಡ್ಡ ಮರ. ಇಲ್ಲಿ ದಾರಿ ತಪ್ಪುವ ಮಾತಿಲ್ಲ ಬಿಡಿ. ಕಾಡು ನಾಡು ಜೋಡಿಸುವ ರಸ್ತೆಗಳಲ್ಲಿ ಎತ್ತ ಹೋದರೂ ಮುಖ್ಯ ರಸ್ತೆಗೆ ಬಂದು ಸೇರಲೇಬೇಕಲ್ಲ. ಒಂದು ಮುಂಜಾನೆ ಇಬ್ಬನಿಯನ್ನೂ ಕೆನೆಗಟ್ಟಿರುವ ಹೊತ್ತು ನಾವು ಗೆಳತಿಯರಿಬ್ಬರು ಸವಾರಿ ಹೊರಟು ರಸ್ತೆಗಿಳಿದೆವು. ಹೀಗೆ ರಸ್ತೆಗಿಳಿದವರು ಕಮ್ಯುನಿಟಿಯ ರಿಕ್ರಿಯೇಷನ್ ಕ್ಲಬ್ಗೆ ತಾಗಿಕೊಂಡ ರಸ್ತೆಯುದ್ದ ನಡೆದೆವು. ಇಲ್ಲಿ ವಯಸ್ಕರು, ಯುವಕರು, ಯುವತಿಯರು, ಮಕ್ಕಳು ಬೆವರಿಡಿಸಲು ಬಾಸ್ಕೆಟ್ಬಾಲ್, ಶಟಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಹೀಗೆ ಒಳಾಂಗಣ ಹೊರಾಂಗಣ ಇತ್ಯಾದಿ ವಿವಿಧ ಕ್ರೀಡೆಗಳಲ್ಲಿ ತೊಡಗಿಕೊಂಡಿರುವುದು ಕಣ್ಣಿಗೆ ಕಾಣಿಸುತ್ತಿತ್ತು. ಹೀಗೆ ದಾರಿಯುದ್ದ ನಡೆದು ತುಸು ದೂರ ಹೋದೆವು. ಕಳೆದ 3 ದಿನಗಳಿಂದ ಗೆಳತಿ ನಿನಗೊಂದು ಸುಂದರವಾದ ಜಾಗ ತೋರಿಸಲಿಕ್ಕಿದೆ ಎಂದು ಧ್ಯಾನಿಸುತ್ತಿದ್ದ ಜಾಗ ತಲುಪಲು ಇನ್ನೂ ದೂರವಿತ್ತು. ಸಮುದ್ರಕ್ಕೆ 3 ಗಂಟೆ ಅಂತರದಲ್ಲಿರುವ ಅಟ್ಲಾಂಟಾ ದಟ್ಟ ಕಾಡುಗಳ ನಾಡು ಎನ್ನುವುದು ಗೊತ್ತಿತ್ತು. ಕಾಡಿನೊಳಗಿನ ಪ್ರಾಕೃತಿಕ ಬೆರಗನ್ನು, ಅವುಗಳ ಎಲ್ಲ ವೈವಿಧ್ಯತೆಯೊಂದಿಗೆ ಕಾಪಿಟ್ಟುಕೊಂಡು ಬಂದಿರುವ ಈ ಸೊಬಗನ್ನು ಮೌನವಾಗಿ ಕೂತು ವೀಕ್ಷಿಸಲು ಗೆಳತಿ ಕೊರೆದೊಯ್ದದ್ದು ಕ್ಲಬ್ಬಿಗೆ ತಾಗಿಕೊಂಡಂತೆ ಇದ್ದ ಮರದ ಸೇತುವೆಯ ಮೂಲಕ ಮತ್ತು 1 ಫರ್ಲಾಂಗ್ ದೂರದಲ್ಲಿದ್ದ ಕಾಡಿಗೆ. ಬೇಸಿಗೆಯಲ್ಲೂ ಜುಳು ಜುಳು ನೀರು ಹರಿಯುತ್ತಿದ್ದ ಕಿರು ತೊರೆಯಲ್ಲಿ ಕಾಡಿನ ಮಧ್ಯ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತು ನೀರಿಗೆ ಕಾಲು ಇಳಿಬಿಟ್ಟು ಬಾಲ್ಯದ ನೆನಪನ್ನು ಮರುಕಳಿಸುತ್ತಾ ಹೊತ್ತು ಕಳೆದು. ಗಿಡ ಮರಗಳ ನಡುವೆ ಅಲ್ಲೊಂದು ಇಲ್ಲೊಂದು ಹಕ್ಕಿಗಳ ಚಿಲಿಪಿಲಿಗೆ ಕಿವಿಗೊಟ್ಟು ಸೂರ್ಯ ನೆತ್ತಿಗೇರುವವರೆಗೂ ಸುಮ್ಮನೆ ಕೂತು ಕಾಡಿನ ಸವಿಯನ್ನು ಅನುಭವಿಸಿದೆವು. ಎಲ್ಲ ಪ್ರಕೃತಿಯ ಸೊಬಗಿನಿಂದ ಶೋಭಿಸುತ್ತಿರುವ ಅಮೆರಿಕಾದಲ್ಲಿ ಇಂದು ಎಲ್ಲವೂ ಚೆನ್ನಾಗಿದೆ ಎಂದು ಹೇಳುವಂತಿಲ್ಲ. ವಿಶ್ವದ ಇತರ ದೇಶಗಳಂತೆ ಇಲ್ಲೂ ಯುದ್ಧದ ಭೀತಿಯ ಕಾರ್ಮೋಡ ಕವಿದಿದೆ. ವರ್ಣಭೇದವಿದೆ, ಬಂಡವಾಳಶಾಹಿಗಳಿದ್ದಾರೆ, ಕಾರ್ಮಿಕರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಅಸಮಾನತೆ ಇದೆ. ನಾಗರಿಕರಲ್ಲಿ ಯಾವಾಗ ಏನಾಗುತ್ತದೋ ಎಂಬ ಭಯ, ಅನಿಶ್ಚಿತತೆ ಯಾವಾಗಲೂ ಇದ್ದೇ ಇರುತ್ತದೆ. ಈ ಎಲ್ಲದರ ನಡುವೆ ಬದುಕು ಸಾಗುತ್ತಿರುತ್ತದೆ.
1: ಇದುವರೆಗೆ ಲಘುದಾಟಿಯ ಭಾಷಣ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ದೇವಿಕಾ ನಾಗೇಶ್. ಗೆಳತಿಯರೇ, ಸ್ತ್ರೀ ಇರಲಿ ಪುರುಷರೇ ಇರಲಿ, ಸಮೃದ್ಧ ಕೇಶರಾಶಿಯು ಅವರ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತೆ. ಅದರಲ್ಲಿ ಸ್ತ್ರೀಯರು ತಮ್ಮ ಕೂದಲು ಸುಂದರವಾಗಿ, ಕಪ್ಪಾಗಿ, ದಟ್ಟವಾಗಿ ಇರಬೇಕೆಂದು ಆಸೆ ಪಡ್ತಾರೆ. ಅದಕ್ಕೆ ಕಾಳಜಿನೂ ವಹಿಸ್ತಾರೆ. ಈ ಕೂದಲಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಹಲವಾರು. ಕೂದಲು ಉದುರುವುದು, ಹೊಟ್ಟು ಮುಂತಾದವು. ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ನಾನೀಗ ಹಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೇನೆ. ಬೇಕಿದ್ರೆ ನೀವೊಮ್ಮೆ ಪ್ರಯತ್ನ ಸಹ ಪಡಬಹುದು. ಈಗ ವಾರಕ್ಕೆ 1 ಬಾರಿಯಾದರೂ ತಲೆ ಸ್ನಾನ ಮಾಡಲೇಬೇಕು. ಗಾಳಿ ಧೂಳಿಗೆ ಸುತ್ತುವವರು ವಾರಕ್ಕೆ 2 ಬಾರಿಯಾದರೂ ತಲೆ ಸ್ನಾನ ಮಾಡಲೇಬೇಕು. ಸತ್ವವುಳ್ಳ ಅಲ್ಪ ಆಹಾರ, ಪ್ರೋಟೀನ್, ಐರನ್ ಇರುವಂತಹ ಆಹಾರವನ್ನು ಸೇವಿಸಬೇಕು. ಕರಿದ ಪದಾರ್ಥಗಳನ್ನು ಆದಷ್ಟು ಕಡಿಮೆಯನ್ನು ಮಾಡಲೇಬೇಕು. ಇನ್ನು ಕೂದಲಿನ ಬುಡಕ್ಕೆ ತೈಲದ ಅವಶ್ಯಕತೆ ಇರುತ್ತೆ. ಆದ್ರಿಂದ ವಾರಕ್ಕೆ 1 ಬಾರಿಯಾದರೂ ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಳ್ಬೇಕು. ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಲನ ವೃದ್ಧಿಸುತ್ತದೆ. ಕೂದಲನ್ನು ಗಟ್ಟಿಯಾಗಿ ಉಜ್ಜದೆ ಮೃದುವಾಗಿ ಉಜ್ಜಿ ತೊಳ್ಕೊಳ್ಬೇಕು. ಬಿಸಿಲು ಧೂಳಿನಲ್ಲಿ ತಿರುಗುವಾಗ ಬಿಸಿಲು ನೇರವಾಗಿ ತಲೆಗೆ ಬೀಳದಂತೆ ಛತ್ರಿಯ ಸಹಾಯವನ್ನ ಪಡ್ಕೊಳ್ಬೇಕು. ಈಗ ಸ್ವಿಮ್ಮಿಂಗಿಗೆ ಹೋಗುವಂಥವ್ರು ಸ್ವಿಮ್ಮಿಂಗಿಂದ ಬಂದ ನಂತರ ಈ ಕ್ಲೋರಿನ್ ನೀರು ಹೊರಟು ಹೋಗುವಂತೆ ಸ್ನಾನ ಮಾಡಬೇಕು. ತಲೆ ಸ್ನಾನದ ನಂತರ ತಲೆಯ ಕೂದಲನ್ನ ರಭಸದಿಂದ ಟವಲ್ನಿಂದ ಒರೆಸ್ಕೊಳ್ಬಾರ್ದು. ಇದರಿಂದ ಕೂದಲು ಉದುರುವುದು ಹೆಚ್ಚಾಗುತ್ತೆ. ಇನ್ನು ಅದೆಲ್ಲ ನಾವು ಮಾಡಬಾರದಂತಹ ವಿಧಾನಗಳು. ಇನ್ನು ಅಂದವಾದ ಕೇಶರಾಶಿಯನ್ನ ಪಡೆಯುವ ವಿಧಾನಗಳ ಬಗ್ಗೆ ಹೇಳ್ತೇನೆ ನಾನೀಗ. ಸೌಂದರ್ಯವನ್ನು ವೃದ್ಧಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದು ಅಂದವಾದ ಉದ್ದವಾದ ಕೂದಲು. ಈ ಕೂದಲಿನಲ್ಲಿ 4 ಬಗೆಯ ವಿಧಗಳಿವೆ. ಮೊದಲನೇದಾಗಿ ಒಣ

ಕೂದಲು, ಎಣ್ಣೆ ಕೂದಲು, ಮಿಶ್ರ ಕೂದಲು ಮತ್ತು ಸಾಮಾನ್ಯ ಕೂದಲು. ಮೊದಲು ನಿಮ್ಮ ಕೂದಲು ಎಂಥವುದು ಅಂತ ಪರೀಕ್ಷೆ ಮಾಡಿಕೊಳ್ಬೇಕು. ತಲೆ ಸ್ನಾನ ಮಾಡಿದ ಮರುದಿವಸ ಒಂದು ಟಿಶ್ಯೂ ಪೇಪರ್ ತೆಗೆದುಕೊಂಡು ತಲೆಯ ಮೇಲೆ, ಮಧ್ಯದಲ್ಲಿ ಮತ್ತು ಕಿವಿಯ ಹಿಂದಿನ ಭಾಗದಲ್ಲಿ ಒತ್ತಬೇಕು. ಪೇಪರ್ನ ಮೇಲೆ ಸಾಕಷ್ಟು ಎಣ್ಣೆ ಇದ್ರೆ ನಿಮ್ಮದು ಎಣ್ಣೆ ಕೂದಲು, ಅದು ಡ್ರೈ ಆಗಿ ಇದ್ರೆ ನಿಮ್ಮದು ಒಣ ಕೂದಲು. ಎಣ್ಣೆ ಚರ್ಮದವರಿಗೆ ಎಣ್ಣೆ ಕೂದಲು ಇದ್ದು ತುದಿಗಳು ಒಣಗಿದಂತೆ ಇರುತ್ತೆ. ಈಗ ಕೂದಲು ಉದುರುವುದನ್ನು ತಡೆಗಟ್ಟಲಿಕ್ಕೆ ನಾವು ಮೂರು ಸೂತ್ರಗಳನ್ನು ಪಾಲಿಸಬೇಕು. ನಮ್ಮ ದೇಹಕ್ಕೆ ಹೇಗೆ ಆಹಾರದ ಅಗತ್ಯವಿದೆಯೋ ಹಾಗೆ ಆರೋಗ್ಯಪೂರ್ಣ ಕೂದಲಿಗೆ ಸಹ ಆಹಾರದ ಅಗತ್ಯ ಇದೆ. ಆ ಆಹಾರ ಯಾವುದೆಂದ್ರೆ ಆಹಾರ, ತೈಲ ಮತ್ತು ಸ್ವಚ್ಛತೆ. ಈ ಮೂರು ಅಂಶಗಳನ್ನು ನಾವು ಪಾಲಿಸಿದ್ರೆ ತಲೆ ಕೂದಲು ಸೊಂಪಾಗಿ ಕಾಂತಿಯುತವಾಗಿ ಬೆಳೆಯುತ್ತೆ. ಈಗ ತಲೆ ಕೂದಲು ಉದುರಲು ಹಲವಾರು ಕಾರಣಗಳುಂಟು. ಸತ್ವಪೂರ್ಣ ಆಹಾರದ ಕೊರತೆ ಇರಬಹುದು, ತಾತ್ಕಾಲಿಕ ಅನಾರೋಗ್ಯ, ಗರ್ಭಧಾರಣೆ. ಈಗ ಬಾಣಂತಿಯರು ವಿಪರೀತ ಡಯಟ್ ಮಾಡೋದ್ರಿಂದ ಸಹ ಕೂದಲು ಉದುರಬಹುದು. ಸೂಕ್ತ ಆರೈಕೆಯ ಕೊರತೆ ಇವೆಲ್ಲವೂ ಕಾರಣವಾಗಿರುತ್ತೆ. ಈಗ ಚಹಾ ಡಿಕಾಕ್ಷನ್ ಮಾಡಿ ಅದನ್ನು ಸೋರಿಸಿ ಆರಿಸಿ ಅದರಲ್ಲಿ ತಲೆ ಕೂದಲು ತೊಳೆಯೋದ್ರಿಂದ ಉದುರುವುದು ನಿಲ್ಲುತ್ತದೆ. ತೆಂಗಿನೆಣ್ಣೆ ಜೊತೆ ಕರಿಬೇವಿನ ಎಲೆಗಳನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ ಆರಿದ ನಂತರ ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಿ ಮಸಾಜ್ ಮಾಡಿ 2 ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳ್ಕೊಂಡ್ರೆ ಕೂದಲು ದಪ್ಪವಾಗಿ ಕಪ್ಪಾಗಿ ಬರುವುದಲ್ಲದೆ ಹೊಳಪಿನಿಂದ ಸಹ ಕೂಡಿರುತ್ತೆ. ಇನ್ನು ಕರಿಬೇವಿನ ಒಣ ಎಲೆ ಚೂರುಗಳು, ಒಣ ನಿಂಬೆ ಸಿಪ್ಪೆಯ ಚೂರುಗಳು, ಶೀಗೆಕಾಯಿ, ಮೆಂತ್ಯ ಇವುಗಳನ್ನು ಸೇರಿಸಿ ಪುಡಿ ಮಾಡಿಟ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಸೇರಿಸಿ ಡಬ್ಬದಲ್ಲಿ ಸಂಗ್ರಹಿಸಿಡಬೇಕು, ಗಾಳಿ ಹೋಗದಾಗೆ ನೋಡಿಕೊಳ್ಬೇಕು. ಶಾಂಪುವಿನ ಬದಲು ಇದನ್ನು ಬಳಸಿದರೆ ಕೂದಲಿನ ಆರೋಗ್ಯ ಹೆಚ್ಚುತ್ತೆ. ಇನ್ನು ಕೂದಲಿಗೆ ಎಣ್ಣೆಯ ಅವಶ್ಯಕತೆ ತುಂಬ ಇದೆ. ಇದಕ್ಕೋಸ್ಕರ ನೀವು ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡದಿಂದಲೂ ಹಚ್ಚಿ ನಯವಾಗಿ ತಿಕ್ಕಬೇಕು. ಮರುದಿನ ಬೆಳಿಗ್ಗೆ ತಲೆ ಸ್ನಾನ ಮಾಡಬೇಕು. ಕಡಲೆ ಹಿಟ್ಟು ಮೊಸರು ಬೆರೆಸಿ ತಲೆ ಕೂದಲನ್ನು ತೊಳೆದ್ರೆ ಕೂದಲು ಕಾಂತಿಯುತವಾಗಿ ಕಾಣುತ್ತೆ. ಇನ್ನು ಅರ್ಧ ತೆಂಗಿನ ಹೋಳನ್ನು ತುರಿದುಕೊಂಡು ಮಿಕ್ಸಿಯಲ್ಲಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಅದನ್ನು ಶೋಧಿಸಿ ತಲೆ ಸ್ನಾನ ಮಾಡಿದರೆ ಕೂದಲು ದಪ್ಪವಾಗಿ ಕಪ್ಪಾಗಿ ಬೆಳೆಯುತ್ತೆ. ಇದನ್ನು ತಿಂಗಳಿಗೊಮ್ಮೆ ಮಾಡಬೇಕು. ಇನ್ನು ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆ ಆಗುತ್ತೆ. ಇನ್ನು 1 ಗ್ಲಾಸ್ ಬಿಸಿ ನೀರಿನಲ್ಲಿ ಚಹಾ ಪುಡಿ, ತುಳಸಿ ಎಲೆಯನ್ನು ಹಾಕಿ ಕುದಿಸಿ ತಣ್ಣಗಾದ ನಂತರ ತಲೆ ಕೂದಲಿಗೆ ಲೇಪಿಸಿ 1/2 ಗಂಟೆಯ ನಂತರ ತಲೆ ಸ್ನಾನ ಮಾಡಬೇಕು. ಇನ್ನು ಆ ಹಸಿ ಕೂದಲನ್ನು ಬಾಚಲಿಕ್ಕೆ ಹೋಗಬಾರ್ದು, ಇದರಿಂದ ಕೂದಲು ತುಂಬ ಉದುರುತ್ತೆ. ಆದ್ದರಿಂದ ಅದು ಒಣಗಿದ ನಂತರ ಕೂದಲನ್ನು ಬಾಚಬೇಕು ಮತ್ತು ಎಣ್ಣೆಯಿಂದ ವಾರಕ್ಕೆ ಒಮ್ಮೆಯಾದರೂ ಕೂದಲನ್ನು ಮಸಾಜ್ ಮಾಡಬೇಕು. ಇದರ ಉಪಯೋಗ ಏನು ಹೇಳಿದರೆ ರಕ್ತ ಸಂಚಲನ ಉಂಟಾಗಿ ಕೂದಲು ಆರೋಗ್ಯದಿಂದ ಇರುತ್ತದೆ. ಇನ್ನು ಐರನ್, ವಿಟಮಿನ್ ಬಿ, ಅಯೋಡಿನ್ ಎಲ್ಲವೂ ಕೂದಲಿಗೆ ತುಂಬ ಅತ್ಯವಶ್ಯಕ. ಇದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇವುಗಳನ್ನು ಒದಗಿಸುವಂಥ ನಾವು ಆಹಾರವನ್ನು ಜಾಸ್ತಿಯಾಗಿ ಸೇವಿಸಬೇಕು. ಇನ್ನು ಬಾದಾಮಿ ಎಣ್ಣೆ ಕೂದಲಿಗೆ ತುಂಬ ಒಳ್ಳೆಯದು. ವಾರಕ್ಕೆ 1 ಬಾರಿ ತಲೆಗೆ ಮಸಾಜ್ ಮಾಡಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. 1/2 ಕಪ್ ಮೊಸರು, 1/2 ಟೀ ಚಮಚ ನಿಂಬೆ ರಸ ಹಾಗೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲಿನ ಕಾಂತಿ ಹೆಚ್ಚುತ್ತೆ, ಜೊತೆಗೆ ಉದುರುವುದು ಸಹ ಕಡಿಮೆಯಾಗುತ್ತೆ. ಇನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ತಲೆಗೆ ಎಣ್ಣೆಯಾಗಿ ಬಳಸಿದರೆ ಕೂದಲು ಕಪ್ಪಾಗಿ ಆರೋಗ್ಯವಾಗಿ ಇರುತ್ತೆ. ಮೆಂತ್ಯ ಪುಡಿಗೆ ಸ್ವಲ್ಪ ನೀರು ಹಾಕಿ 1 ರಾತ್ರಿ ನೆನೆಸಿ ಮರುದಿನ ಸ್ವಲ್ಪ ಮೊಸರು ಬೆರೆಸಿ ತಲೆಗೆ ಹಚ್ಚಿ 1/2 ಗಂಟೆ ಬಿಟ್ಟು ಕೂದಲು ತೊಳೆದ್ರೆ ತಲೆ ಹೊಟ್ಟು ಹೋಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ರುಬ್ಬಿ ಕೂದಲಿಗೆ ಲೇಪಿಸೋದ್ರಿಂದ ಬಿಳಿ ಕೂದಲು ಬರುವುದನ್ನು ತಡೆಗಟ್ಟಬಹುದು. ಇದೀಗ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಒಂದು ಜನಪದ ಗೀತೆ.

0: ಪ್ರಿಯ ಕೇಳುಗರೆ, ಇಂದು 12:05 ವನಿತಾ ವಿಹಾರದಲ್ಲಿ ಮಾಲತಿ ಮುದಕವಿ ಅವರಿಂದ ಕಥೆ ಪ್ರೇಮ ಸಾಫಲ್ಯ, ಬಳಿಕ ಮಧುರಾ ಕರ್ಣಂ ಅವರಿಂದ ಲಘುದಾಟಿಯ ಭಾಷಣ ಪಾರ್ಟುಗಳ ಪರದಾಟ ಕೇಳುವಿರಿ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ

ಆಕಾಶವಾಣಿ ಮಂಗಳೂರು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ವೀಣಾವಾದನ ಮತ್ತು ಹಾಡುಗಾರಿಕೆ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎಸ್ ಜಗನ್ಮೋಹನ ರಾವ್, ತಬಲಾ ಡಿ ಶೇಷಪ್ಪ. ಮೊದಲಿಗೆ ಕೇಳಿ ಶ್ಯಾಮಶಾಸ್ತ್ರಿಗಳ ಕೃತಿ ನನ್ನು ಬ್ರೋವು ಲಲಿತ, ಲಲಿತರಾಗ ಮಿಶ್ರಛಾಪು ತಾಳ.

ಇದುವರೆಗೆ ಎನ್ ಚೊಕ್ಕಮ್ಮ ಅವರ ವೀಣಾವಾದನ ಮತ್ತು ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಎಸ್ ಜಗನ್ಮೋಹನರಾವ್, ತಬಲಾ ಡಿ ಶೇಷಪ್ಪ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ನಿರ್ಭಯಾ ಯೋಜನೆಯಡಿ 18.85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ನಗರದಲ್ಲಿ ಕಮಾಂಡ್ ಸೆಂಟರ್, ಇಂಟಿಗ್ರೇಟೆಡ್ ಸಪೋರ್ಟ್ ಸೆಂಟರ್ ಹಾಗೂ ವಿವಿಧ ಸ್ಥಳಗಳಲ್ಲಿ 60 ನೆರವು ಮಹಿಳಾ ಪೊಲೀಸ್ ಹೊರಠಾಣೆ ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುರ್ತು ನೆರವು ಕೋರಿ ಅಗ್ನಿ ಕರೆ ಮಾಡಿದ 8,547 ಜನರಿಗೆ ರಕ್ಷಣೆ ಹಾಗೂ 5,491 ಕೋಟಿ ರೂಪಾಯಿಯಷ್ಟು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ ಒಟ್ಟು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಶಿರಾಲಿಯ ಕಳಿನಟ್ಟಿ ನದಿಯಲ್ಲಿ ಕಪ್ಪೆಚಿಪ್ಪು ಸಂಗ್ರಹಕ್ಕೆ ತೆರಳಿದ್ದ ಒಟ್ಟು 11 ಜನರು ಅಸುನೀಗಿದ್ದಾರೆ. ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ಪಡುಶಿರಾಲಿ ನಿವಾಸಿ 52 ವರ್ಷದ ಜಟ್ಟಪ್ಪ ನಾಯ್ಕ ಅವರ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉಡುಪಿ ಹಾಗೂ ಕುಂದಾಪುರದ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯಲ್ಲಿರುವ ಸಂತ್ರಸ್ತರನ್ನು ಭೇಟಿ ಮಾಡಿದ ಸಚಿವರು ಆರೋಗ್ಯ ವಿಚಾರಿಸಿ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಲಿದೆ ಎಂದರು. ಸಂತ್ರಸ್ತರ ನೋವಿಗೆ ಸ್ಪಂದಿಸಿ ತಕ್ಷಣ ಪರಿಹಾರ ಘೋಷಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಪರವಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕು, 2022 ಅಧಿನಿಯಮವನ್ನು ಜಾರಿಗೊಳಿಸಬೇಕು ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹಿಸಿದ್ದಾರೆ. ಉಚ್ಚ ನ್ಯಾಯಾಲಯ ನೀಡಿರುವ ತಡೆಯಾಜ್ಞೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಕೊಪ್ಪಳ ನಗರದಲ್ಲಿ ಆಯೋಜಿತ ಸಂವಾದದಲ್ಲಿ ಪಾಲ್ಗೊಂಡು ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು.
1: ನಾನು ಕೇಳ್ತಾ ಇರೋದು ನನ್ನ ಹಳ್ಳಿನಲ್ಲಿ ನನ್ನ ತಮ್ಮನೋ ನನ್ನ ಅಣ್ಣೋ ಇನ್ನೊಬ್ಬನೋ ಇದಾನಲ್ಲ ಅವರ ಮಕ್ಕಳಿಗೆ, ಅರೆ ಒಂದೇನಪ್ಪಾ ಅಂದ್ರೆ ನಮಗೆ ಈ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಮೊದಲು ಪರಿಹಾರ ರೂಪಿಸುವಂತದಕ್ಕೆ, ಯಾಕಂದ್ರೆ ನಾಳೆ ನಮಗೆ ಏಕದಮ್ 56,000 ಅಂತಾರೆ, 2,000 ಹೆಚ್ಚು ಉದ್ಯೋಗ ಹೋಗ್ತದೆ. ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೊಂದು ಮಗದೊಂದು ಆದ್ರೆ ಅದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅನೇಕರಿಗೆ ತೊಂದರೆ ಆಗ್ತವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ತೀರ್ಮಾನ ತಗೊಳ್ಳಿ. ಸರ್ಕಾರಗಳು ಎರಡೂ ಸಹ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೂ ಹೋದ್ರೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಏನು ಹೋರಾಟಗಳಿದ್ದಾವೆ. ನಾನಾಗಲೇ ಹೇಳಿದೆ, ಒಂದು ಅಹೋರಾತ್ರಿ ಸಾಂಕೇತಿಕ ಧರಣಿಯನ್ನ ಬೆಂಗಳೂರಿನಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತದ್ದು ಒಂದು ಸಜೆಷನ್ ಇದೆ.
0: ಪೆಟ್ರೋಲ್ ಬೆಲೆಯನ್ನು ಇಂದು ಲೀಟರ್ಗೆ 2.61 ರೂಪಾಯಿ ಹೆಚ್ಚಿಸಲಾಗಿದ್ದು ಡೀಸೆಲ್ ಬೆಲೆ ಲೀಟರ್ ಒಂದಕ್ಕೆ 2.71 ರೂಪಾಯಿ ಹೆಚ್ಚಳವಾಗಿದೆ. ಇದು ಕಳೆದ 2 ವಾರಗಳಲ್ಲಿ 4ನೇ ದರ ಏರಿಕೆಯಾಗಿದೆ. ಯುಜಿಸಿ ಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಕೊಂಡಿ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಜೂನ್ 1ನೇ ತಾರೀಖು ರಾಜ್ಯ

0: ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ರಕ್ಷಕರ ಸಭೆ ಮೆಗಾ ಪಿಟಿಎಂ ಅನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಲತಿ ಮುದುಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕರೆ ಪ್ರೇಮ ಸಾಫಲ್ಯ ಕೇಳುತ್ತೀರಿ. ನಂತರ ಪಾರ್ಟುಗಳ ಪರದಾಟ, ಮಧುರಾಕರ್ಣಂ ಅವರಿಂದ ಪ್ರಬಂಧ ವಾಚನ. ಮೊದಲಿಗೆ ಕೇಳೋಣ ಕಥೆ ಪ್ರೇಮ ಸಾಫಲ್ಯ. ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ ಅವರು.
1: ಹತ್ತು ದಿನಗಳ ದೀರ್ಘ ರಜೆಯ ನಂತರ ನಾನು ಅಂದು ಪ್ರತಿದಿನದಂತೆ 10 ಗಂಟೆಗೆ ಆಫೀಸಿನಲ್ಲಿದ್ದೆ. ಅನೇಕ ದಿನದಿಂದ ಬಾಕಿ ಉಳಿದ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಕಂಪ್ಯೂಟರಿನ ಕೀಬೋರ್ಡಿನ ಮೇಲೆ ನುರಿತ ನೃತ್ಯಾಂಗನೆಯಂತೆ ನನ್ನ ಬೆರಳುಗಳು ಚಕಚಕನೆ ಕುಳಿತಲಿದ್ದವು. ಸುಮಧುರ ಸಂಗೀತದ ರಿಂಗ್ ಟೋನ್ ನನ್ನನ್ನು ಫೈಲುಗಳ ಲೋಕದಿಂದ ಹೊರಗೆಳೆ ತಂದಿತ್ತು. ಹಲೋ ದೇವಯಾನಿ ಸ್ಪೀಕಿಂಗ್. ಹಲೋ, ನಾನು ಡಾಕ್ಟರ್ ನಮ್ರಿತ್. ದೇವಯಾನಿ, ನಿನ್ನ ರಿಪೋರ್ಟ್ ಬಂದಾವ? ಹೌದಾ, ಎಲ್ಲ ನೆಗೆಟಿವ್ ಹೌದಲ್ಲೋ? ನಾನು ಸಂಭ್ರಮದ ಧ್ವನಿಯಲ್ಲಿ ಕೇಳಿದ್ದೆ. ಹ್ಮ್, ಆದ್ರೆ ಮಧ್ಯಾಹ್ನ ನೀನ ಬಂದು ಭೇಟಿಯಾಗಿ ರಿಪೋರ್ಟ್ ತಗೊಂಡು ಹೋಗ್ಲಿಕ್ಕಾಗ್ತದೇನು? ನನ್ನ ಎದೆಯಲ್ಲಿ ಏನೋ ಒಂದು ತರದ ಭಯದ ಮಿಡಿತ. ನಿನ್ನೆ ನಮ್ರಿತ ಎಲ್ಲ ಟೆಸ್ಟ್ ಮಾಡಿದವಳು, ನೀನೇನು ಬರೋ ಕಾರಣ ಇಲ್ಲ, ನಾನ ನಿನ್ನ ವಾಟ್ಸಾಪ್ ರಿಪೋರ್ಟ್ ಕಳಿಸ್ತೀನಿ ಅಂತಂದವಳು ಈಗ ಭೇಟಿಯಾಗಲು ಹೇಳ್ತಾ ಇದ್ದಾಳೆ. ಅಂದರೆ ಏನೋ ವಿಷಯವಿದೆ ಎಂದು ನನಗೆ ಅನ್ಸಿತ್ತು. ಈಗ 10-12 ದಿನಗಳಿಂದ ಸಣ್ಣಗೆ ಜ್ವರ ಬರ್ತಿದ್ವು, ಕೆಮ್ಮು ಸಹಿತ ಕಾಡ್ಲಿಕತ್ತಿತ್ತು. ಇತ್ತೀಚೆಗೆ ತೂಕದಾಗುವ ಸಹಿತ ಗಮನಾರ್ಹ ಇಳಿಕೆ ಕಂಡಿತ್ತು. ಎಲ್ಲರೂ, ಅಲ್ಲ ನೀ ಮೊದ್ಲನ ತೆಳಗಿದ್ ಮತ್ತ ಡಯಟ್ ಮಾಡಿದ್ರ ಚಂದ್ ಕಾಣಂಗಿಲ್ಲ, ನಾಯಿ ಬಡಿಯು ಕೋಲ್ ಕಂಡಂಗ ಆಗ್ತದ ನೋಡು ಅಂತ ಹೇಳುವವರೆ. ಆದರೆ ನನಗೆ ಏನೋ ಸಂಶಯ ಬಂದಿತ್ತು. ಅದಕ್ಕನುಗುಣವಾಗಿ ಕೆನ ಜೊತೆ ಕಫದಲ್ಲಿ ರಕ್ತನೂ ಬೀಳಿಕತ್ತಿತ್ತು. ಯಾರಿಗೂ ಏನು ಹೇಳ್ದ 10 ದಿನದ ರಜಾ ಹಾಕಿ ಡಾಕ್ಟರ್ ಹತ್ರ ಹೋದೆ. ಹೃದಯದ ECG, ಬ್ಲಡ್ ಪ್ರೆಷರ್ ಯಾವುದರಲ್ಲೂ ಡಿಫೆಕ್ಟ್ ಇರಲಿಲ್ಲ. ಹೃದಯ ಕಂಪನ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸತತವಾಗಿ ನಡೆದದನು ಇಲ್ಲೋ ಅಂತ ತಿಳಿಲಿಕ್ಕೆ ಟ್ರೆಡ್ಮಿಲ್ ಮೇಲೆ ಹೃದಯದ ಎಕ್ಸರ್ಸೈಸ್ ಟೆಸ್ಟ್ ಕಾರ್ಯಕ್ಷಮತೆ ಒಳಗೂ ಯಾವುದೇ ಕುಂದಿರಲಿಲ್ಲ ಅಂತ ಸಾಬೀತಾಗಿತ್ತು. ಎದೆಯ ಎಕ್ಸ್ರೇ ಮಾಡಿದ್ರು, ಅದರಲ್ಲಿ ಮಾತ್ರ ಎಡಗಡೆಯ ಪುಪ್ಪುಸದ ಮೇಲೆ ಒಂದು ಮುಸುಕಾದ ಚುಕ್ಕೆ ಇದ್ದದ್ದು ಕಂಡು ಬಂತು. ಅದು ಬಹುಶಃ ನ್ಯೂಮೋನಿಯಾ ಇರಬಹುದು ಅಂತ ನಮ್ರತಾಳ ಅಭಿಪ್ರಾಯ. ಇಷ್ಟೆಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ನನ್ನ ಮನಸ್ಸಿಗೂ ನೆಮ್ಮದಿಯಾಗಿತ್ತು. ಆದ್ರೂ ನಮ್ರತಾಳ ಪತಿ ಡಾಕ್ಟರ್ ಜೋಶಿ ಅವರು ಲಂಗ್ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಶ್ ರವರನ್ನು ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಅದರಂಗ ನಾನು ಅವರನ್ನು ಕನ್ಸಲ್ಟ್ ಮಾಡಾಗ ಅವರು ನನ್ನ ರಿಪೋರ್ಟ್ ಎಲ್ಲ ಸ್ಟಡಿ ಮಾಡಿ ತಾವು ನಮ್ರತಾ ಮತ್ತು ಡಾಕ್ಟರ್ ಜೋಶಿ ಅವರೊಂದಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವತ್ ಸಂಜೆ ಮುಂದನ ಆಕೆಗೆ ಫೋನ್ ಮಾಡಿದಾಗ ಈ ಧನಿಯೊಳಗ ನಿರಾಶೆ ಇತ್ತು, ಅದು ನನಗೆ ಸ್ಪಷ್ಟವಾಗಿ ಕಂಡು ಬಂತು. ಆದ್ರೂ ಒಮ್ಮೊಮ್ಮೆ ವಿಪರೀತ ದಡವಿನಿಂದಾಗಿ ಕೂಡ ಹಂಗ ಆಗಿರ್ಬೋದು ಅನ್ಕೊಂಡು ಸಮಾಧಾನ ಮಾಡಿಕೊಂಡೆ. ಡಾಕ್ಟರ್ ರಾಜೇಶ್ ರವರ ಅಂಕಾಲಜಿ ಲ್ಯಾಬಿನೊಳಗ ಅನೇಕ ಟೆಸ್ಟ್ ಮಾಡಿಸಲಿಕ್ಕೆ ಹೇಳಿದ್ಲು. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಮಾತ್ರ, ನೀನು ವರಿ ಮಾಡ್ಕೊಳ್ಳೋ ಕಾರಣ ಇಲ್ಲ ಅಂತ ನನಗ ಧೈರ್ಯ ತುಂಬಿದ್ಲು. 2 ದಿನಗಳೊಳಗ ಅನೇಕ ಟೆಸ್ಟ್ ಆದವು, ನೀಡಲ್ ಬಯಾಪ್ಸಿ ಕೂಡ ಆಯ್ತು. ರಿಪೋರ್ಟ್ ತಾನೇ ವಾಟ್ಸ್ಆಪ್ ಮಾಡೋದಾಗಿ ಹೇಳದಕ್ಕೆ ಇವತ್ತು ಹಿಂಗ್ ಹೇಳಲ್ಲ, ನನಗೇನೋ

ಇದೊಂದು ರೀತಿಯ ಹೇಳಲಾಗದ ಸಂಕಟ ಆಗಿತ್ತು. ನಾನು ಧೈರ್ಯಕ್ಕಾಗಿ ಜೊತೆ ಇರಲಿ ಅಂತ ಉದಯಗೂ ಫೋನ್ ಮಾಡಿದೆ. ಅವಾಗ ಇದು ಇಲ್ಲಿ ತನಕ ನಾನು ಯಾವುದೇ ವಿಷಯ ಹೇಳಿದ್ದಿಲ್ಲ. ಈಗ ಮಧ್ಯಾಹ್ನದ ಊಟದ ಬಿಡುವಿನಲ್ಲಿ ಜೊತೆಗೆ ಊಟ ಮಾಡೋಣ ಬಾ ಅಂತ ಕರೆದೆ. ಅವ 10 ನಿಮಿಷದೊಳಗ ನನ್ನ ಆಫೀಸಿನ ಮುಂದೆ ಪ್ರತ್ಯಕ್ಷ ಆದ. ಎದೆಯೊಳಗ ಎಷ್ಟೆಲ್ಲಾ ತಳಮಳಿದ್ರು ಮುಖದ ಮೇಲೆ ಬಲವಂತದ ನಗುವನ್ನ ಎಳೆದುಕೊಂಡು ತಂದು ನಾನು ಅವನನ್ನ ಎದುರುಗೊಂಡೆ. ಉದಯ ಕಾರಿನ ಬಾಗ್ಲ ತೆಗೆದ. ಮೌನವಾಗಿಯೇ ಅವನ ಪಕ್ಕದೊಳಗ ಕುಳಿತೆ. ಉದಯ ನನ್ನ ಮನದೊಳಗ ಏನೋ ಒಂದು ಚಿಂತೆ ಕೊರಿಲಿ ಕತ್ತದ ಅನ್ನೋದನ್ನು ಊಹಿಸಿದ್ದ. ನನ್ನನ್ನು ಒಂದೆರಡು ಮೂರು ಸರ್ತಿ ಮಾತಾಡಿಸೋ ಪ್ರಯತ್ನನೂ ಮಾಡಿದ. ನಾ ಈಗ ಅವನೊಂದಿಗೆ ಒಂದೇ ಒಂದು ಮಾತಾಡಿದ್ರು ನನ್ನ ದುಃಖದ ಕಟ್ಟೆ ಒಡೆಯುವ ಲಕ್ಷಣ ಇದ್ದುದ್ರಿಂದ ಸುಮ್ಮನೆ ಕುಳಿತು ಗದ್ದಲ ಭರಿತ ರಸ್ತೆಗಳನ್ನೇ ನೋಡ್ತಾ ಇದ್ದೆ. ರೂಲ್ಸ್ ಮುರಿಯಲೆಂದೇ ಕಾಯ್ದಿರುವ ಪಡ್ಡೆಗಳು, ಅವರ ಹಿಂದೆ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕುಳಿತಿರುವ ಹದಿಹರೆಯದ ಮೊಕ್ಕು ಹುಡುಗಿಯರು, 15 ನಿಮಿಷಗಳೊಳಗ ನಮ್ಮ ಕಾರು ನಮ್ಮ ಮಾಮೂಲಿ ರೆಸ್ಟೋರಾದ ಎದುರಿಗೆ ಬಂದು ನಿಂತು ಅವ ಕೇಳಿದ ಪ್ರಶ್ನೆಗಳಿಗೆ ಹೂ ಹಾ ಎಷ್ಟೇ ಉತ್ತರ ಕೊಟ್ಕೋತ ಊಟನೂ ಮುಗೀತು. ಆಮೇಲೆ ನಾನು ಅವನಿಗೆ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗೋಣ ಅಂತ ಹೇಳಿದಾಗ ಅವಂಗ ಆಶ್ಚರ್ಯ ಇತ್ತು. ಅವನ ನೋಟಕ್ಕೆ ನಾನು ಕರಗಿ ಹೋದೆ. ನನ್ನ ದುಃಖದ ಕಟ್ಟೆ ಒಡಿತು. ಎಲ್ಲಾನು ಸವಿಸ್ತಾರವಾಗಿ ವಿವರಿಸಿ ಹೇಳಿದೆ. ಉದಯ ಒಂದ್ ಕಡೆಗೆ ಕಾರ್ ನಿಲ್ಲಿಸಿ ನನ್ನನ್ನು ಸಂತೈಸಿ ಮತ್ತೆ ಡ್ರೈವ್ ಮಾಡಿದ್ದ. ಕಾರು ಈಗ ನಮ್ರತಾ ಡಯಾಗ್ನೋಸ್ಟಿಕ್ ಸೆಂಟರ್ ಎದುರು ನಿಂತಿತ್ತು. ಉದಯ ನನ್ನ ಕೈಯನ್ನ ತನ್ನ ಕೈಯೊಳಗ ಹಿಡಿದುಕೊಂಡು ಒತ್ತಾಸೆ ಅನ್ನುವ ಹಾಗೆ ಮೃದುವಾಗಿ ಒತ್ತಿದ್ದ. ನಮ್ರತಾಳ ಕನ್ಸಲ್ಟೇಷನ್ ರೂಮಿನಲ್ಲಿ ನಾವಿಬ್ರು ಪ್ರವೇಶ ಮಾಡಿದ್ವಿ. ದೇವ್ಯಾನಿ, ನಿನಗ ಒಂದು ವಿಷಯ ಹೇಳಬೇಕಾಗ್ಯದ. ಅದನ್ನ ನೀನು ಸ್ವಲ್ಪ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಬೇಕಾಗ್ತದ. ಈಗಿನ ದಿನದಾಗ ಕ್ಯಾನ್ಸರ್ ಅಂತ ಮರಣಾಂತಿಕ ರೋಗೇನಲ್ಲ. ಒಂದನೇ ಮತ್ತೆ ಎರಡನೇ ಸ್ಟೇಜ್ ನಾಗ ಚಿಕಿತ್ಸಾ ಕೊಟ್ಟರೆ ಅದು ಕ್ಯೂರೇಬಲ್. ನಿನ್ನ ಲಂಗ್ಸ್ ನೊಳಗ ಒಂದಿಷ್ಟು ಡಿಫೆಕ್ಟ್ ಅದ, ಅದು ಸುದ್ದ ಮೊದಲನೇ ಸ್ಟೇಜ್. ಅಂತಹದ್ದೇನು ಮಾಡ್ಕೊಳ್ಳೋ ಕಾರಣ ಇಲ್ಲ. ಒಂದು ಸಣ್ಣ ಆಪರೇಷನ್. ಮಿಸ್ಟರ್ ಹೃದಯ್, ನೀವು ಆಕೆಗೆ ಧೈರ್ಯ ಹೇಳಬೇಕು. ನಾನು ನನ್ನ ಈ 32 ವರ್ಷಗಳ ಜೀವನದಲ್ಲಿ ಒಂದೂ ಸಿಗರೇಟ್ ಸೇದಿರಲಿಲ್ಲ, ಒಂದು ಗ್ಲಾಸ್ ಬಿಯರ್ ಸಹಿತ ಮುಟ್ಟಿದಕ್ಕೆಲ್ಲ. ಆದ್ರೂ ನನಗ್ಯಾಕೆ ಈ ರೋಗ ಬಂತು ಇದೇ ನನಗ ಅರ್ಥ ಆಗಿರಲಿಲ್ಲ. ಉದಯನ ಹೆಗಲ ಮೇಲೆ ತಲೆ ಇಟ್ಟು ನಾನು ಬಿಕ್ಕಳಿಸಿದೆ. ನನಗ ಸಾವು ಅಂದ್ರ ಬಹಳ ಹಿರಿಕಿ ಬರ್ತದ, ನನ್ನ ಉಳಿಸ್ಕೋ ಅಂತ ಆರ್ತಳಾಗಿ ಹೇಳಿದ್ದೆ. ಉದಯ ಹಾಗೂ ನನ್ನ ರಿಲೇಶನ್ ಬಗ್ಗೆ ನಮ್ರತಾಗ ಎಲ್ಲಾ ಗೊತ್ತಿತ್ತು. ಉದಯನು ನನ್ನಂಗನ ಸಾಫ್ಟ್ವೇರ್ ಇಂಜಿನಿಯರು, ಅವನು ಕೂಡ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯೊಳಗ ಪ್ರಾಜೆಕ್ಟ್ ಲೀಡ್. ನಮ್ಮಿಬ್ಬರದು ಕಾಲೇಜು ದಿನಗಳಿಂದಲೇ ಪ್ರಾರಂಭಗೊಂಡಿದ್ದ ಗೆಳೆತನ. ಒಬ್ಬರನ್ನೊಬ್ರು ಚೆನ್ನಾಗಿ ಅರಿತುಕೊಂಡ ಮೇಲೇನೆ ಇಬ್ಬರಿಗೂ ನಮ್ ನಮ್ಮ ಕಾಲ್ ಮೇಲೆ ನಿಂತುಕೊಳ್ಳುವ ಸ್ಥೈರ್ಯ ಬಂದ ಮೇಲೇನೆ ಮದುವೆ ಅಂತ ನಿರ್ಧಾರ ಮಾಡಿದ್ವಿ. ಅಮ್ಮನಿಗೋ ನನ್ನ ಮದುವೆ ಆತುರ. ಆದರೂ ಅವಳಿಗೆ ನಾನು ನಮ್ಮ ಈ ಪ್ರೇಮದ ವಿಷಯ ಬಿಟ್ಕೊಟ್ಟಿರ್ಲಿಲ್ಲ. ಹೇಳಿದ್ರೆ ಈಗಾಗಲೇ ಅವನ ಜೊತೆಗೆ ನನ್ನ ಮದುವೆಯನ್ನು ಮಾಡಿಯೇ ಬಿಟ್ಟಿರುತ್ತಿದ್ದಳೇನು. ಮದುವೆಯ ವಿಷಯದಲ್ಲಿ ನನ್ನ ನಿಲುವುಗಳು ಬೇರೆ ಇದ್ದು, ಅರಿಯದ ಹುಡುಗನನ್ನ ಫೋಟೋ ನೋಡಿ ಒಪ್ಪೋದು, ಅವನನ್ನ ಒಂದೇ ಕ್ಷಣದಲ್ಲಿ ಅವನ ಪೇ ಸ್ಲಿಪ್, ಅವನ ಬಣ್ಣ ಎತ್ತರ ಎಲ್ಲಾನು ಒಂದೇ ನೋಟದೊಳಗ ಪರಿಶೀಲನೆ ಮಾಡೋದು, ಮುಂದೆ ಮದುವೆ ಮಕ್ಕಳು ಇದೇನ ಸಂಸಾರವೇ ಎಂದೆಲ್ಲ ಅಮ್ಮನೊಂದಿಗೆ ಜಗಳ ಮಾಡ್ತಿದ್ದೆ. ತಾಯಿ ತಂದೆ ಯಾರೂ ಇಲ್ಲದ ಅನಾಥ. ಹಿಂಗಾಗಿ ನಾವಿಬ್ರು ನಮ್ಮ ಬಾಳಿನ ತೀರ್ಮಾನವನ್ನ ನಾವೇ ಮಾಡೋದ್ರೊಳಗ ಸ್ವತಂತ್ರ ಇದ್ವಿ. 2 ದಿನಗಳೊಳಗ ನನ್ನ ಆಪರೇಷನ್ ಆತು. ನನ್ನ ಪುಸದ ಹೆಚ್ಚಿನ ಭಾಗವನ್ನ ಅಕ್ಕಪಕ್ಕದಲ್ಲಿ ಬೆಳೆದಿದ್ದ ದುಗ್ಧರಸ ಗ್ರಂಥಿಗಳೊಂದಿಗೆ ಕತ್ತರಿಸಿ ಹಾಕಿದ್ರು. ತೋಳಿನ ಕೆಳಗ ಬಗಲಿನಾಗ ಆಪರೇಷನ್ ಮಾಡಿದ್ರು. ಅಮ್ಮನ ಆರೈಕೆಯೊಳಗ ನಾನು ಬೇಗನೆ ಸುಧಾರಿಸಿಕೊಂಡಿದ್ದೆ. 1 ತಿಂಗಳ ನಂತರ ನನ್ನ ಆರೋಗ್ಯವನ್ನ ಮತ್ತೊಮ್ಮೆ ಪರೀಕ್ಷಿಸಿದ ನಮ್ರತಾ ತೃಪ್ತಿ ವ್ಯಕ್ತಪಡಿಸಿದ್ಲು. ಆದರೂ ಕ್ಯಾನ್ಸರ್ ಇನ್ನು ಸಣ್ಣ ಸಣ್ಣ ಭಾಗಗಳಲ್ಲಿ ತನ್ನ ಮೂಲವನ್ನು ಉಳಿಸಿದ್ದುದು ಲ್ಯಾಬೊರೇಟರಿ ಟೆಸ್ಟ್ಗಳಿಂದ ಕನ್ಫರ್ಮ್ ಆಗಿತ್ತು. ಮೊದಲ ಸ್ಟೇಜಿನಿಂದ ಈಗ ಅದು ಎರಡನೆಯ ಸ್ಟೇಜ್ಗೆ ಬೆಳಿಲಿಕ್ಕತ್ತಿತ್ತು. ಅಂದ್ರ ನನ್ನ ಜೀವನದ ಕೊನೆಯ ಕ್ಷಣಗಳ ಆರಂಭ ಆಯ್ತೇ ಅಂತ ನನಗ ಸಂಶಯ ಬಂತು. ಬದುಕಿನ ಬಗ್ಗೆ ನಾನು ಕಟ್ಟಿಕೊಂಡ ಆಶಾಗೋಪುರ ಕಳಚತೊಡಗಿತ್ತು. ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಮನದಣಿಯೇ ಅತ್ತೆ. ಅದೇ ಸಮಯದಲ್ಲಿ ಉದಯನ ಬಗ್ಗೆ ಅಮ್ಮಗ ತಿಳಿದಿತ್ತು. ಹೆಂಗಂತಂದ್ರ ಅವ ಆಫೀಸ್ಗೆ ತಿಂಗಳಗಟ್ಟಲೆ ರಜಾ ಹಾಕಿ ನನ್ನ ಜೊಡಿಗಿದ್ದು ನನ್ನ ಸೇವಾ ಮಾಡ್ದ. ಹೊತ್ತು ಹೊತ್ತಿಗೆ ಔಷಧ ಗುಳಿಗೆ ಕೊಡುವುದು, ನಾವೊಮ್ಮೊಮ್ಮೆ ಸಂಕಟ ಪಟ್ಟಾಗ ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡುದು, ಹಿಂಗ ನನ್ನ ಬಗ್ಗೆ ಅವ ತೆಗೆದುಕೊಳ್ಳುವ ಕಾಳಜಿ ನೋಡಿ ಆಕೆಗೆ ಸಂಶಯ ಬಂದಿತ್ತು. ದೇವು, ನಿನ್ನ ಆಯ್ಕೆಯ ಬಗ್ಗೆ ನನಗ ಪೂರ್ಣ ತೃಪ್ತಿಯ ಖರೆ. ಆದ್ರೆ ನನ್ನ ಕಂದ, ಅದನ್ನ ಅನುಭವಿಸೋ ಆಯುಷ್ಯ ಆ ದೇವರು ನಿನಗ ಹಾಕ್ಬೇಕು. ಬೇಕಂದ್ರ ನನ್ನ ಆಯುಷ್ಯನು ನಿನಗನ ಹಾಕ್ಲಿ, ಇದಕ್ಕಿಂತ ನಾ ಹೆಚ್ಚಿಗೆ ಇನ್ನೇನ್ ಹೇಳಿ ಅಂತ ಕಣ್ಣೀರಿಸಿದ್ಲು. 3-4 ಆಂಕಾಲಜಿಸ್ಟ್ಗಳು ಸೇರಿ ನನ್ನ ಕೇಸು ಅಭ್ಯಾಸ ಮಾಡಿದ್ರು. 6 ವಾರಗಳ ನಂತರ ಪ್ರತಿದಿನದ ರೇಡಿಯೇಷನ್, ವಾರಕ್ಕೊಮ್ಮೆ ಕೆಮೋಥೆರಪಿ ಪ್ರಾರಂಭವಾಯಿತು. ನನ್ನ ವಯಸ್ಸು ಸಾಣದಿತ್ತು, ಹಿಂಗಾಗಿ ಅದೆಲ್ಲಾನು ಸಹಿಸಿಕೊಳ್ಳುವಂತ ಶಕ್ತಿನೂ ನನಗಿತ್ತು. ಈ ಚಿಕಿತ್ಸೆಯ ನಂತರ ನನ್ನ ಆರೋಗ್ಯದೊಳಗ ಸುಧಾರಣೆ ಕಂಡು ಬಂತು. ಕೆಲಸಕ್ಕೂ ಹೊಂಟೆ, ಆದ್ರೆ ತಲೆಗಳೆಲ್ಲ

ಉದುರು ಹೋಗಿತ್ತು. ಚರ್ಮ ತನ್ನ ಹೊಳಪನ್ನ ಕಳೆದುಕೊಂಡಿತ್ತು. ಇಂಥ ದಿನಗಳೊಳಗೆ ಒಂದು ದಿನ ಉದಯ ನನ್ನೆದುರಿಗೆ ತನ್ನ ಮನದ ಬಯಕೆಯನ್ನಿರಿಸಿದ. ದೇವ್ಯಾನಿ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣೇನು? ಅದು ಆಘಾತಾಗಿತ್ತು. ಹೌದು, ನಾನು ನನ್ನ ರೋಗದ ತೀವ್ರತೆಯೊಳಗೆ ಈ ಉದಯನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ಉದಯ, ನನ್ನ ಪರಿಸ್ಥಿತಿ ನೀನೇ ನೋಡ್ಲಿಕ್ಕತ್ತಿ. ನಿನಗ ಕೊಡ್ಲಿಕ್ಕೆ ನನ್ನ ಹತ್ರ ಏನು ಉಳಿದಿಲ್ಲ. ರೂಪಾನೂ ಇಲ್ಲ, ಆರೋಗ್ಯನೂ ಇಲ್ಲ. ನನ್ನಿಂದ ನಿನಗ ಯಾವ ಸುಖಾನೂ ಸಿಗಂಗಿಲ್ಲ. ನಾನು ಅತ್ಯಂತ ದುಃಖಿತಳಾಗಿದ್ದೆ. ದೇವು, ನಾನು ನಿನ್ನ ಪ್ರೀತಿಸ್ತೇನೆ. ದೇಹದ ಸುಖಾನ ಬ್ಯಾರೆ, ಪ್ರೀತಿಯ ಸುಖಾನ ಬ್ಯಾರೆ. ಪ್ರೇಮ ಕಾಮ ಎರಡೂ ಒಂದೇ ಅಲ್ಲ. ಕಾಮದಾಗ ಸ್ವಾರ್ಥ ಇರ್ತದ, ಆದ್ರ ಪ್ರೀತಿಯೊಳಗ ಸಮರ್ಪಣೆ ಇರ್ತದ, ತ್ಯಾಗ ಇರ್ತದ. ನನ್ನ ಆಯ್ಕೆಯ ಬಗ್ಗೆ ನನಗ ಅವತ್ತ ಹೆಮ್ಮೆನಿಸ್ತು. ನಾನು ಅವನ್ನ ಹಿಂಗೆ ಪ್ರೀತಿ ಮಾಡಿದ್ನಲ್ಲ, ಹಿಂಗ ಅನನ್ಯವಾಗಿ ಪ್ರೀತಿಸಿದ ಆತನ ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಬೇಕೇನು? ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೊಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ.

0: ಜೀವನವನ್ನ ಸ್ವತಃ ನಾನೇ ನನ್ನ ಕೈಯಾರೆ ಹಾಳು ಮಾಡಬೇಕೇನು? ಅವನ ಪರಿಶುದ್ಧ ಪ್ರೀತಿಗೆ ಪ್ರತಿಯಾಗಿ ನನ್ನ ಹತ್ತಿರ ಅವನ ಜೋಡೆ ಸುಖ ದುಃಖ ಹಂಚಿಕೊಳ್ಳಲಿಕ್ಕೆ ಆಯುಷ್ಯವನ್ನು ಸಹಿತ ನಾನು ಪಡೆದು ಬಂದಿಲ್ಲ. ಅಮ್ಮನಿಗೆ ಈ ವಿಷಯ ತಿಳಿಸಿದೆ. ಅಕ್ಕೆ, ದೇವು ಆ ಹುಡುಗನ ಜೀವನ ನಿನ್ನಿಂದ ಹಾಳಾಗಬಾರದು ಅಂತ ಹೇಳಿ ಒಳಗ ಹೋಗ್ಬಿಟ್ಲು. ಬಾಗಿಲಿನ ಹಿಂದೆ ನಿಂತುಕೊಂಡು ಕಣ್ಣೀರು ಒರೆಸಿಕೊಂಡದ್ದನ್ನ ನಾನು ನೋಡಿದೆ. ಆದ್ರೆ ಉದಯ ಯಾರದೇ ಮಾತನ್ನು ಕೇಳುವ ಸ್ಥಿತಿಯೊಳಗಿರಲಿಲ್ಲ. ನನ್ನ ಪ್ರೀತಿಯ ಬಲದಿಂದ ಆ ಸಾವಿತ್ರಿಯ ನಾನು ನಿನ್ನ ಬದುಕಿಸಿಕೊಳ್ತೇನೆ ಅಂತ ಹೇಳದ. ಕೊನೆಗೂ ಅವನ ಹಠಾನೆ ಗೆತ್ತು. ನಮ್ಮಿಬ್ಬರ ಮದುವೆ ಒಂದು ಸರಳ ಸಮಾರಂಭದಂಗ ನಡೆದು ಹೋತು. ಅಮ್ಮ ನಮ್ಮಿಬ್ಬರನ್ನು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ಸ್ಕ್ಯಾನಿಂಗಿನಲ್ಲಿಯ ಈ ಬಾರಿ ಕ್ಯಾನ್ಸರ್ ಸೆಲ್ ಮತ್ತಷ್ಟು ಬೆಳೆದದ್ದು ಕಂಡು ಬಂತು. ಪುಪ್ಪುಸಕ್ಕೂ ವಿಸ್ತಾರ ಆಗಿದ್ವು. ಆದ್ರೆ ಅವು ಆಪರೇಷನ್ ಮಾಡುವಷ್ಟು ದೊಡ್ಡವಿರಲಿಲ್ಲ. 3 ತಿಂಗಳಿಗೊಮ್ಮೆ ಅವುಗಳ ತಪಾಸಣೆ, ಕೆಮೋಥೆರಪಿ, ಚಿಕಿತ್ಸೆ ಹಿಂಗ ಎಲ್ಲಾನು ನಡೆದೇ ಇತ್ತು. ಕ್ಲಿಯರ್ ಆಗಿ ಡಯಾಗ್ನೋಸ್ ಆಗುವ ತನಕ ಇದು ನಡೆಯಲೇಬೇಕಾಗಿತ್ತು. ಇಂಥ ಕ್ರೂರ ರೋಗದೊಂದಿಗೆ ಆ ದೇವರು ನನಗೆ ಒಂದು ಒಳ್ಳೆಯ ಜೀವನ ಸಂಗಾತಿಯನ್ನು ಕೊಟ್ಟಿದ್ದ. ಈ ಪ್ರಪಂಚದಲ್ಲಿ ಎಷ್ಟು ಜನ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ಯಾರ? ಕೆಲವರಿಗೆ ತಮ್ಮದು ಅನುರೂಪ ದಾಂಪತ್ಯ ಅನ್ನುವ ಭ್ರಮೆ ಸಹಿತ ಇರ್ತದ. ಅವರಲ್ಲಿ ಎಂದೂ ಭಿನ್ನಾಭಿಪ್ರಾಯನೇ ಬಂದಿಲ್ಲನು. ಅವರ ಮನಸ್ಸಿನೊಳಗೆ ಒಮ್ಮೆಯೂ ಆತ ಅಥವಾ ಅವಳನ್ನ ಮದುವೆಯಾದದು ಜೀವನದಲ್ಲಿ ಮಾಡಿದ ಮಹಾ ತಪ್ಪು ಅಂತ ಅನಿಸಿರ್ಲಿಕ್ಕಿಲ್ಲೇನು. ಇಲ್ಲ ಎಂದೇ ಅವರು ಒಮ್ಮೆ ಹೇಳಿದ್ರೆ ಅದು ಆತ್ಮವಂಚನೆ. ಇಂಥ ಎಷ್ಟೋ ತಪ್ಪುಗಳನ್ನ ಮಾಡುತ್ತಾ ಅವುಗಳನ್ನು ಮುಚ್ಚಿಟ್ಟುಕೊಂಡು ಜೊತೆಯಾಗೇ ಬದುಕ್ತಾರೆ. ಬದುಕು ಅಸಹನೀಯವಾದಾಗಲೂ ಬದುಕ್ತಾರೆ. ಅಂಥದ್ರೊಳಗ ಉದಯನಂಥ ಜೀವನ ಸಂಗಾತಿಯನ್ನ ಪಡೆದದ್ದು ನನ್ನ ಸುದೈವ ಅಂತ ತಿಳಿದೆ. ಮೊದಲ ಬಾರಿಗೆ ಈ ಕ್ಯಾನ್ಸರ್ನ ಕಬಂಧ ಹಿಡಿತದಿಂದ ತಪ್ಪಿಸಿಕೊಳ್ತೇನಿ ಅನ್ನುವಂಥ ಆತ್ಮವಿಶ್ವಾಸ ನನಗ ಹುಟ್ಟಿತ್ತು.
1: ಪ್ರೇಮ ಸಾಫಲ್ಯ ಇದುವರೆಗೂ ಮಾಲತಿ ಮುದಕವಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ. ಈಗ ಪಾರ್ಟುಗಳ ಪರದಾಟ. ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ.
2: ಪಾರ್ಟುಗಳು ಎಂದಾಕ್ಷಣ ಯಾವುದೋ ಗ್ಯಾರೇಜಿನಲ್ಲಿ ಬಿದ್ದಿರುವ ಬಿಡಿ ಭಾಗಗಳ ಬಗ್ಗೆ ಹೇಳ್ತಿದ್ದಾಳೆ ಅನ್ಕೋತೀರಿ. ಅದಲ್ವಪ್ಪ, ನಾನು ಹೇಳುತ್ತಿರುವ ಗಾಡಿಯಲ್ಲ, ನಮ್ಮ ಬಾಡಿಯಲ್ಲಿರುವ ಪಾರ್ಟುಗಳ ಬಗ್ಗೆ. ದೇವರು ನಮ್ಮ ಈ ಪೂರ್ತಿ ದೇಹವನ್ನು ಒಂದೇ ಪೀಸಿನಲ್ಲಿ ಕರುಣಿಸಿದ್ದಾನೆ. ಬ್ರಹ್ಮ ಸೃಷ್ಟಿಸುವಾಗಲೇ ಪ್ರತಿಯೊಬ್ಬರನ್ನು ಏಕಶಿಲ ವಿಗ್ರಹವಾಗಿಯೇ ಕೆತ್ತುತ್ತಾನೆ, ಜೀವನಿಡುತ್ತಾನೆ. ಎಲ್ಲಿ ತಾಗಿದರೂ ನೋವಾಗುತ್ತದೆ, ಯಾವುದನ್ನೂ ಬಿಚ್ಚಿಡುವಂತಿಲ್ಲ, ಇಟ್ಟು ಮರೆಯುವಂತಿಲ್ಲ, ಮರೆತು ಕಳೆಯುವಂತಿಲ್ಲ. ಇದು ಜೀವಿಗಳಿಗೆ ಅವನು ಮಾಡಿರುವ ದೊಡ್ಡ ಉಪಕಾರ. ಅಕಸ್ಮಾತ್ ಬೂಟು, ಸಾಕ್ಸು, ಟೈ, ಪ್ಯಾಂಟು, ಸೀರೆಯ ತರ ರಾತ್ರಿ ತಲೆ, ಎದೆ, ಬೆನ್ನು, ಕೈ, ಕಾಲು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿಟ್ಟು ಬೆಳಿಗ್ಗೆ ಎಲ್ಲ ಪೀಸುಗಳನ್ನು ಸಿಹಿಯಾಗಿ ಜೋಡಿಸಿಕೊಂಡು ನಾವು ರೂಪ ತಾಳುವಂತಿದ್ದರೆ, ಮಷೀನಿನಂತೆ ಬಿಚ್ಚಿಟ್ಟಿದ್ದನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ದಿನ ದಿನವೂ ಮೈದಳೆಯುವಂತಿದ್ದರೆ ಆ ಕಥೆ ಬೇರೆ ಆಗಿರುತ್ತಿತ್ತು. ಬಹುಶಃ ಕವಿಗಳು ನಿತ್ಯ ಹೊಸ ಜನ್ಮ ಎಂದು ಬರೆಯುತ್ತಿದ್ದರು. ಎಲ್ಲ ಪಾರ್ಟುಗಳ ತಂಟೆಗೆ ಹೋಗಲ್ಲಪ್ಪ ನಾನು. ಹೃದಯ, ಮೆದುಳು, ಕರುಳು ಹಾಕಿಕೊಳ್ಳುವಾಗ ಹೆಚ್ಚು ಕಮ್ಮಿಯಾಗಿ ಏನಾದರೂ ಆಗ್ಬಿಟ್ರೆ ಪ್ರಾಣಕ್ಕೆ ಸಂಚಕಾರ. ಬೇಡ ಬಿಡಿ, ಬರೀ ಕೈ ಕಾಲುಗಳನ್ನು ಮಾತ್ರ ಈ ಸ್ಕ್ರೂಗಳೊಂದಿಗೆ ಬಿಚ್ಚಿಡುವಂತಿದ್ದರೆ. ಒಂದು ಬಾರಿ ಊಹಿಸಿ. ಹೌದು, ಈ ಕೈ ಕಾಲುಗಳು ನಟ್ಟು, ಬೋಲ್ಟು, ಸ್ಕ್ರೂ ಮತ್ತಿತರ ಸಲಕರಣೆಗಳ ಸಹಾಯದಿಂದ ಬಿಚ್ಚಿಟ್ಟು ಮತ್ತೆ ಜೋಡಿಸುವಂತಿದ್ದರೆ ಈ ಭೂಮಿಯ ಮೇಲೆ ಹೊಸ ಅಧ್ಯಾಯವಿರುತ್ತಿತ್ತು. ಅನುಕೂಲಗಳ ಜೊತೆಗೆ ವಿಭಿನ್ನವಾದ ತೊಂದರೆಗಳು ಬರಬಹುದಿತ್ತು. ಮಕ್ಕಳಿಂದ ಆರಂಭವಾದರೆ, ಅಮ್ಮ ನಿನ್ನೆ ಆಡ್ತಾ ಆಡ್ತಾ ಫ್ರೆಂಡ್ ಮನೆಯಲ್ಲಿ ಕೈ ಬಿಚ್ಚಿಟ್ಟು ಮರ್ತ್ಬಿಟ್ಟಿದೀನಿ, ತರಲು ಟೈಮ್ ಇಲ್ಲ, ಶಾಲೆಗೆ ಲೇಟ್ ಆಗ್ತಾ ಇದೆ, ಇವತ್ತೊಂದಿನ ನಿನ್ ಕೈ ಅಮ್ಮ ಎಂದು ತನ್ನ ಅಳತೆಗೆ ಮೀರಿದ ದಪ್ಪನಾದ ಕೈ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದವೋ ಏನೋ. ಶಾಲೆಯಲ್ಲಿ ಡಿಸಿಪ್ಲಿನ್ ಕಮಿಟಿಯವರು ಹೀಗೆಲ್ಲ ಬರುವಂತಿಲ್ಲ ಎಂದು ತಗಾದೆ ತೆಗೆಯುತ್ತಿರಬಹುದು. ಮನೆಯಲ್ಲಿ ಒಬ್ಬರೋ ಮೂವರೋ ಮಕ್ಕಳಿದ್ರೆ ಗೃಹಿಣಿ, ಓಯ್ ಮಕ್ಕಳ, ಎರಡೂ ಕೈ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ಲಿ ನಾನು, ಒಂದಂತೂ ಬೇಕೇ ಬೇಕು ಎಂದು ಗದರಬಹುದಿತ್ತು. ಗಂಡ ಹೆಂಡತಿಗೆ, ಇವತ್ತು ಆಫೀಸ್ನಲ್ಲಿ ಅಡಿಗೆ ಸ್ಪರ್ಧೆ ಇದೆ ಕಣೆ, ನಿನಗೆ ಕೊಟ್ಟಿರ್ತೀಯಾ ಎಂದು ಕೇಳಿ ತೆಗೆದುಕೊಂಡು ಹೋಗುತ್ತಿದ್ದ. ಉದ್ಯೋಗಸ್ಥ ಮಹಿಳೆಯರು ಕೂಡ, ಡಿಯರ್ ಇಂದು ಡಾಟಾಬೇಸ್ ಮೇಲೆ ಕೆಲಸ ಮಾಡಬೇಕಿದೆ, ನಾಳೆ ಪ್ರಾಜೆಕ್ಟ್ ಡೆಲಿವರಿ ಕೊಡಬೇಕು, ನಿಮ್ ಕೈ ಕೊಟ್ಟಿರ್ತೀರಾ, ನೀವು ಸಾಧ್ಯ ಆದರೆ ರಜಾಕಿ ಎಂದು ತಮ್ಮದನ್ನು ಕಳಚಿ ಸ್ಕ್ರೂ ತಿರುವಿ ಹಾಕೊಂಡು ಹೋಗುತ್ತಿದ್ರು. ಶಾಲೆ ಆಫೀಸ್ಗಳಲ್ಲಿ ತೋಳು ಕೈಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಏನಪ್ಪ ಇವತ್ ಯಾರ್ದು ತಗಲಿಸಿಕೊಂಡು ಬಂದಿದೀಯಾ ಎನ್ನುವುದು ಮಾಮೂಲಾಗಿರುತ್ತಿತ್ತು. ಯಾವುದೇ ವಿಷಯದಲ್ಲೂ ನುರಿತ ಕೈಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರುತ್ತಿತ್ತು. ಬಾಡಿಗೆ ಸೈಕಲ್ಲುಗಳ ಶಾಪ್ ಇದ್ದಂತೆ ಬಾಡಿಗೆ ಕೈಕಾಲುಗಳ ಶಾಪ್ ಇರಬಹುದಿತ್ತು. ಅವುಗಳಲ್ಲೇ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಕೈಗಳು, ಅಡಿಗೆ, ಚಿತ್ರಕಲೆ, ಕಸೂತಿ, ಬಾಕ್ಸಿಂಗ್, ಬ್ಯಾಂಕಿಂಗ್ ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಿರುತ್ತಿದ್ದವು. ಗ್ರಾಹಕರು ಸೀದಾ ಬಂದವರೇ ತಮಗೆ ಹೊಂದುವ ಆಕಾರ, ಗಾತ್ರ, ಬಣ್ಣ, ಅನುಭವವಿರುವ ಕೈಗಳನ್ನು ಆರಿಸಿ ಬಾಡಿಗೆಗೆ ತೆಗೆದುಕೊಳ್ಳಬಹುದಿತ್ತು. ನೆಟ್ನಲ್ಲೂ ಅವುಗಳ ವಿವರ ಲಭ್ಯವಿದ್ದು ಆನ್ಲೈನ್ ಬುಕ್ ಕೂಡ ಮಾಡಬಹುದಾಗಿತ್ತು. ಪ್ಯಾಕೆಟ್ಗಳ ಮೇಲೆ ತಯಾರಿಕೆಯ ದಿನಾಂಕ ಬರೆದಂತೆ

ಇಲ್ಲಿ ಅನುಭವದ ವಿವರ ದೊರಕುತ್ತಿತ್ತು. ನಾಳೆ ಚಿತ್ರಕಲಾ ಸ್ಪರ್ಧೆ ಇದೆ, ಕಾಂಪಿಟೇಟಿವ್ ಹ್ಯಾಂಡ್ಸ್ ಬೇಕಿತ್ತು ಎಂದು ಗ್ರಾಹಕರು ಬರುತ್ತಿದ್ರು. ಇದರಂತೆ ಕಸೂತಿ, ರಂಗೋಲಿ, ಟೆನಿಸ್, ಬ್ಯಾಡ್ಮಿಂಟನ್, ಹೀಗೆ ಎಲ್ಲದರಲ್ಲಿಯೂ ನುರಿತ ಕೈಗಳು ದೊರಕುತ್ತಿದ್ದವೋ ಏನು. ಸೌಂದರ್ಯ ತಜ್ಞ ಕೈಗಳಂತೂ ದುರ್ಲಭವಾಗುತ್ತಿದ್ದವು. ಬ್ಯೂಟಿ ಪಾರ್ಲರ್ಗಳಿಗಿಂತ ಜನ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಗಳನ್ನೇ ಉಪಯೋಗಿಸುತ್ತಿದ್ದರು. ಕೋಚಿಂಗ್ ಕ್ಲಾಸ್ನವರು ಕೋಚಿಂಗ್ ಕೊಟ್ಟು ಮುಗಿಸಿ ಕೊನೆಗೆ ಕಷ್ಟವೆನ್ನುವ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಕ್ಕನಾದ ಕೈಗಳನ್ನು ಅವಶ್ಯಕತೆ ಇದ್ದಲ್ಲಿ ಕೊಡಬಹುದಿತ್ತು. ಬರೀ ಗರ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಾಳೆ ಹೊಲನ ನಾಟಿ ಮಾಡ್ಬೇಕು, ನಾಲ್ಕು ಕೈ ನೋಡಿಟ್ಕೋಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ಅತ್ಯುತ್ತಮ ಕ್ರೀಡಾಪಟು, ಕಲಾವಿದ, ಕೆಲಸಗಾರರಿಗೆ ಒಮ್ಮೆ ಬಾಡಿಗೆ ಕೈ ಅಥವಾ ರಿಪ್ಲೇಸ್ಮೆಂಟ್ಗಳ ಸಹಾಯ ತೆಗೆದುಕೊಳ್ಳದವರು ಎನ್ನುವ ಅಭಿದಾನ ಪ್ರಾಪ್ತವಾಗುತ್ತಿತ್ತು. ಒಂದು ಮನೆಯಲ್ಲಿ ಹಾಲ್ ಚಿರೋಟಿ ಕೇಳಿದಾರ್ ಕಣೋ, ನಿಮ್ಮಿಬ್ಬರು ಕೈ ಕೊಡು, ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ ಎನ್ನುವ ಅಡಿಯವರು ಇರುತ್ತಿದ್ದರು. ಮಾಲ್, ಹಾಸ್ಪಿಟಲ್, ತಾರಾ ಹೋಟೆಲ್ಗಳಲ್ಲಿ ಕೈಕಾಲುಗಳ ಬದಲಾವಣೆಗೆಂದೇ ಪ್ರತ್ಯೇಕವಾದ ಕೋಣೆಗಳಿರುತ್ತಿದ್ದವು. ಬಟ್ಟೆ ಬದಲಾಯಿಸದಂತೆ ಕೈಕಾಲುಗಳನ್ನು ಆರಾಮಾಗಿ ಬದಲಾಯಿಸಬಹುದಿತ್ತು. ವೃದ್ಧರದು ಇನ್ನೊಂದು ರೀತಿಯ ಅಳಲು, ಕೈಯಿಂದ ಕೆಲಸನೇ ಆಗಲ್ಲ, ನಡುಗುತ್ವೆ, ಕೈ ಕಾಲು ನೋವು ತಡೆಯಕ್ಕಾಗಲ್ಲ, ಬಾಡಿಗೆ ತಂದ್ಕೊಡು ಇಲ್ಲಾಂದ್ರೆ ಹೊಸದೆ ಮಾಡಿಸು ಎಂದು ಮಕ್ಕಳಿಗೆ ದೂರು ಹೇಳಿ ಬೇರೆಯದನ್ನು ಜೋಡಿಸಿಕೊಂಡು ತಮ್ಮ ಕೆಲಸ ಸಾಗಿಸಿಕೊಳ್ಳುತ್ತಿದ್ದರು. ವೈದ್ಯರಿಗೆ ಅರ್ಧ ರೋಗಿಗಳು ಕಡಿಮೆಯಾಗುತ್ತಿದ್ದರು, ಅವರ ಮಕ್ಕಳಿಗೆ ಅರ್ಧ ಟೆನ್ಷನ್ ಕಡಿಮೆಯಾಗುತ್ತಿತ್ತು. ಕೈ ಕಾಲುಗಳಿಗೆ ಏನೇ ತೊಂದಾಗಿದ್ದರೂ ಅಡ್ಮಿಟ್ ಆಗುವ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ಬಳಿ ತೋರಿಸಿ ಬಿಚ್ಚಿಟ್ಟು ಬಂದರಾಯಿತು. ಅವುಗಳನ್ನು ಗುಣಪಡಿಸಿ ಸರಪಡಿಸಿ ಫೋನ್ ಮಾಡಿದ ಮೇಲೆ ಮತ್ತೆ ತೆಗೆದುಕೊಂಡು ಬಂದು ಸೇರಿಸಿದರಾಗುತ್ತಿತ್ತು. ಹೆಸರು, ನಂಬರು, ವಿಳಾಸ ಬರೆದುಕೊಂಡ ಕೈ ಕಾಲುಗಳು ಆಸ್ಪತ್ರೆಯಲ್ಲಿ ಸಾಲಾಗಿ ನಿಂತಿರುತ್ತಿದ್ದವು. ನಿಮ್ ಕೈ ತಾನೆ, ಇನ್ನೂ ಗಾಯ ಮಾಯಬೇಕು, ಇನ್ನೆರಡು ದಿನ ಬಿಟ್ಟು ಬನ್ನಿ, ಆವಾಗ ಆಗಬಹುದು ಎನ್ನುವ ಮಾತು ಸಲೀಯಾಗಿ ಕೇಳಿಬರುತ್ತಿತ್ತು. ಟೈಲರ್ನ ಅಂಗಡಿಗೆ ಅಲೆದಾಡಿದಂತೆ ಆಸ್ಪತ್ರೆಗೆ ಅಲೆದಾಡುವ ಸಂದರ್ಭವಿರುತ್ತಿತ್ತೇನೋ. ಬ್ಯೂಟಿ ಪಾರ್ಲರ್ಗಳಲ್ಲೂ ಇದೇ ಕತೆ. ಮ್ಯಾನಿಕ್ಯೂರ್, ಪೆಡಿಕ್ಯೂರ್ಗೆಂದು ಕೊಟ್ಟು ಹೋದರೆ ಗಂಟೆ ಬಿಟ್ಟು ಬಂದು ನೇಲ್ ಪಾಲಿಶ್ ಹಾಕಿದ ಮೃದುವಾದ ಫಳಫಳಿಸುವ ಕೈಯನ್ನು ಕಾಲನ್ನು ಹಾಕಿಕೊಳ್ಳಬಹುದಿತ್ತು. ಬಳೆಗಾಗಿ ಅಳತೆಯ ಬಳೆ ಕೊಟ್ಟು ಕಳಿಸುವ ಬದಲು ಕೈಯನ್ನೇ ಕೊಟ್ಟು ಕಳಿಸಿದರೆ ಕೆಲಸ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತಿತ್ತು. ಮೊಹೆ ಮುಂತಾದ ಸಮಾರಂಭಗಳಲ್ಲಿ ಮೆಹಂದಿಗೋಸ್ಕರ ರಾತ್ರಿಯೆಲ್ಲ ಕಾಯುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಬೇಕಿರಲಿಲ್ಲ, ಬಿಚ್ಚಿಕೊಟ್ಟು ಆರಾಮಕ್ಕೆ ಮಲಗಿಬಿಡುವುದಾಗಿತ್ತು. ಬೆಳಿಗ್ಗೆ ಒಣಗಿದ ಮೆಹಂದಿ ಚಿತ್ತಾರದೊಂದಿಗೆ ಕೈ ಕಾಲುಗಳನ್ನು ಜೋಡಿಸಿಕೊಳ್ಳಲು ಸರಿ ಹೋಗುತ್ತಿತ್ತು. ಕಳ್ಳರಿಗೂ ಮತ್ತೊಂದು ರೀತಿಯ ಅನುಕೂಲವಾಗುತ್ತಿತ್ತು. ಒಡವೆ ಬಿಚ್ಚಿಕೊಡದಿದ್ದರೆ, ಕೈ ಬಿಚ್ಚಿ ಕೊಂಡೊಯ್ದರೆ ಸಾಕಿತ್ತು. ಎರಡು ದಿನಗಳ ನಂತರ ಇಂಥ ಬಡಾವಣೆಯಲ್ಲಿ ಇಂಥ ಆಕಾರ ಗಾತ್ರದ ಕೈ ಸಿಕ್ಕಿದೆ, ಬಡಾವಣೆಯ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿ ಎನ್ನುವ ಒಕ್ಕಣೆಯುಳ್ಳ ಸುದ್ದಿಗಳು ಪತ್ರಿಕೆಗಳಲ್ಲಿ, ಮೊಬೈಲಿನ ಮೆಸೇಜುಗಳಲ್ಲಿ ಧಾರಾಳವಾಗಿ ಲಭ್ಯವಾಗುತ್ತಿದ್ದವು. ಕಳ್ಳಕಾಕರಿಗೂ ಕೋರ್ಟು ಜೈಲು ಶಿಕ್ಷೆಗಿಂತ ಕೈಕಾಲುಗಳ ನಟ್ ಬೋಲ್ಟ್ ಸ್ಕ್ರೂಗಳನ್ನು ಬೇರಾವ ಕೈಯೂ ಕೂರದಂತೆ ಕೆಡಿಸಿಬಿಟ್ಟರಾಯಿತು, ಅವನ ಕಳ್ಳತನವೇ ಬಂದ್. ಖ್ಯಾತ ಕಲಾವರು, ಸಾಹಿತಿಗಳು, ಕುಶಲಕರ್ಮಿಗಳ ಕೈಗಳಿಗೆ ಅಪಾರ ಬೇಡಿಕೆ ಇರುತ್ತಿತ್ತು. ಕಳ್ಳತನವಾಗದಂತೆ ಅವರು ತಮ್ಮ ಕೈಗಳನ್ನು ಜಾಗ್ರತೆಯಾಗಿ ಕಾಯ್ದುಕೊಳ್ಳುತ್ತಿದ್ದರು, ತಮ್ಮ ಕೈ ಕಾಲುಗಳಿಗೆ ವಿಮೆ ಇಳಿಸುತ್ತಿದ್ದರು. ವಿಮೆ ಇಳಿಸಲು ಇನ್ನೂ 4 ಅವಯವ ಹೆಚ್ಚಿಗೆ ದೊರಕಿ ವಿಮಾ ಏಜೆಂಟರಿಗೂ ಕಂಪನಿಗಳಿಗೂ ಲಾಭವಾಗುತ್ತಿತ್ತು, ಸಾಧು ಸಂತರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆಶೀರ್ವಾದ ಪೂರ್ವಕವಾಗಿ ಶ್ರೀಯುತರು ತಮ್ಮ ಹಸ್ತವನ್ನು ಕಳಿಸಿದ್ದಾರೆ. ಒಂದೇ ಸಮಯದಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾ ಚುನಾವಣೆಯ ಒತ್ತಡದಲ್ಲಿ ಅವರು ಸಮಯವನ್ನು ನಿಭಾಯಿಸುತ್ತಿದ್ದರು. ಇಷ್ಟೇ ಅಲ್ಲದೆ ರಿಪ್ಲೇಸ್ಮೆಂಟ್ಗಳು ಲಭ್ಯವಾಗುತ್ತಿದ್ದವು, ಕೃತಕ ಕೈಕಾಲುಗಳ ತಯಾರಿಕೆ ಹೆಚ್ಚಾಗುತ್ತಿತ್ತು. ತಮ್ಮದೇ ಗಾತ್ರ, ಬಣ್ಣ, ಅಳತೆಯ ಕೈಕಾಲುಗಳನ್ನು ಆರ್ಡರ್ ಕೊಟ್ಟು ಮಾಡಿಸಬಹುದಾದರೆ ಅಲ್ಲೂ ಚೈನಾ ಮೇಡ್, ಅಮೆರಿಕಾ ಮೇಡ್, ಮೇಡ್ ಇನ್ ಇಂಡಿಯಾಗಳ ಸ್ಪರ್ಧೆ ಜೋರಾಗಿತ್ತು. ಆದರೂ ಸಾಧಾರಣ, ಉತ್ತಮ, ಅತ್ಯುತ್ತಮ ಗುಣಮಟ್ಟದವು ದೊರಕಿ ಆಯ್ಕೆಗೆ ಲಭ್ಯವಾಗುತ್ತಿದ್ದವು. ಶ್ರೀಮಂತರು ಒಂದೆರಡು ಸ್ಪೇರ್ಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು, ಕೂಲಿಂಗ್ ಗ್ಲಾಸ್ಗಳಂತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರೆಲ್ಲ ತಾವೇ ನುರಿತ ವೈದ್ಯರಿಂದ ತಯಾರಿಸಿ ಅಳವಡಿಸುತ್ತಿದ್ದರು. ಅದಕ್ಕಾಗಿ ಬೇರೊಂದು ವಿಭಾಗವೇ ಸೃಷ್ಟಿಯಾಗಿ ಬಹು ಬೇಡಿಕೆಯಲ್ಲಿರುತ್ತಿತ್ತು. ಪರೀಕ್ಷೆಗಳಲ್ಲಂತೂ ನಿಮ್ಮ ಮೂಲ ಕೈಗಳಿಂದಲೇ ಉತ್ತರಿಯಬೇಕು ಎಂಬ ನಿಬಂಧನೆ ಇರುತ್ತಿತ್ತು. ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಕೈಗಳನ್ನು ಪರಿಶೀಲಿಸಲಾಗುತ್ತಿತ್ತು. ಬೇರೆ ಕೈಗಳಿಂದ ಬರೆದರೆ ಅದನ್ನು ಅಮಾನ್ಯ ಮಾಡಿ ಡಿಬಾರ್ ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತು. ಎಲ್ಲಾ ಸ್ಪರ್ಧೆಗಳಲ್ಲೂ ನಿಮ್ಮ ಒರಿಜಿನಲ್ ಕೈ ಕಾಲುಗಳನ್ನೇ ಉಪಯೋಗಿಸಬೇಕು ಎನ್ನುವ ಕರಾರು ಕಾಣುತ್ತಿತ್ತು. ಯಾವುದೇ ಕಲಾಕೃತಿ ಕಾವ್ಯ ಪ್ರಶಸ್ತಿ ಪಡೆದರೆ ಅಲ್ಲಿ ನನ್ನ ಕೈ ಕಳಿಸಿದ್ದೆ ಕಣಯ್ಯ ಎಂದು ಸುಖ ಸುಮ್ಮನೆ ಹೇಳಿಕೊಳ್ಳುವವರಿಗೂ ಕಡಿಮೆ ಇರುತ್ತಿರಲಿಲ್ಲ. ಅದಕ್ಕೆ ನುರಿತ ವೈದ್ಯರ ದೃಢೀಕರಣ ಪತ್ರವನ್ನು ಲಗತ್ತಿಸಿ ಎನ್ನುವ ಒಕ್ಕಣೆಯೂ ಕಾಣುತ್ತಿತ್ತು. ವೃದ್ಧರು ಮದುವೆ, ಮುಂಜಿ, ರಿಸೆಪ್ಷನ್ಗಳಲ್ಲಿ ಅಬ್ಬ ಸ್ಟೇಜ್ ಹತ್ತಿ ಹೋಗಕ್ಕೆ ಆಗಲ್ಲ ಕಂಡ್ರೆ, ಯಾರು ಹೋಗ್ತಿದ್ದೀರಾ, ನನ್ನ ಕೈ ತೆಗೆದುಕೊಂಡು ಹೋಗಿ ಆಶೀರ್ವಾದ ಮಾಡಿ ಬನ್ನಿ ಎಂದು ಕಳಿಸಬಹುದಿತ್ತು. ಸುಂದರವಾಗಿ ಅಲಂಕರಿಸಿಕೊಂಡ ಅವಳ ಮೊಮ್ಮಗಳು ಅಜ್ಜಿ ಕೈ ಬಂತು, ಎಲ್ಲರೂ ದಾರಿ ಬಿಡಿ ಎಂದು ನುಲಿಯುತ್ತಾ ಹೋಗಿ ಅಕ್ಷತೆ ಹಾಕಿಸಿ ಬರುತ್ತಿದ್ದಳು. ಹಾಗೆ ಲಂಚ ತೆಗೆದುಕೊಂಡವರು ಕೈಗಳನ್ನೇ ಬದಲಿಸಿ, ಚೇಚೆ ಇವು ನನ್ನ ಕೈಗಳಲ್ಲ, ನಾನು ಲಂಚ ಸ್ವೀಕರಿಸಿಲ್ಲ ಎನ್ನುವ ಅಪಾಯವೂ ಕಾದಿತ್ತು. ಕಾಲಿಗೂ ಇದೇ ಕಥೆಯೇ, ಬಿಚ್ಚಿಕೊಟ್ಟರೆ ರಿಪೇರಿಯಾಗಿ ಬರಬಹುದಿತ್ತೇನೋ, ಸಾಕ್ಸು ಶೂಗಳಂತೆ ಕಾಲುಗಳನ್ನು ಬದಲಾಯಿಸಬಹುದಾಗಿತ್ತು. ಅಣ್ಣ ನೀನ್ ಫುಟ್ಬಾಲ್ ಚೆನ್ನಾಗಿ ಆಡ್ತೀಯಣ್ಣ, ಇವತ್ತು ನನಗೆ ಬಾಲ್ ಮ್ಯಾಚ್ ಇದೆ, ನಿನ್ ಕಾಲ್ ಹಾಕೊಂಡು ಹೋಗಿರ್ತೀನಿ, ಬಂದ ತಕ್ಷಣ ಕೊಡ್ತೀನಿ.

0: ಪತ್ನಿ ಎಂದು ಪೂಸಿ ಹೊಡೆಯುವ ತಮ್ಮಂದಿರೋ ಸ್ನೇಹಿತರೋ ಇರುತ್ತಿದ್ದರು. ತಂಗಿಯರು ಅಕ್ಕಂದಿರಿಗೆ, ನಾಳೆ ಕಾಲೇಜ್ನಲ್ಲಿ ಕ್ಯಾಟ್ ವಾಕ್ ಇದೆ ಕಣೆ, ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ಬೇಕು, ನಿನ್ ಕಾಲು ನೀಳವಾಗಿ ತುಂಬಾ ಚೆನ್ನಾಗಿವೆ, ಕೊಟ್ಟಿರು ಪ್ಲೀಸ್ ಎಂದು ದುಂಬಾಲು ಬಿಡುತ್ತಿದ್ದರು. ನಟ ನಟಿಯರು, ಸೆಲೆಬ್ರಿಟಿಗಳು ತಮ್ಮ ಕಾಲುಗಳಿಗೆ ವಿಮೆ ಇಳಿಸಿ ಅವುಗಳ ಸೌಂದರ್ಯ ಕಾಪಾಡುವಲ್ಲಿ ಹೆಚ್ಚಿನ ಆಸ್ಥೆ ವಹಿಸುತ್ತಿದ್ದರು. ಜಗತ್ತಿನ ಖ್ಯಾತ ಮಾಡೆಲ್ ನವೋಮಿ ಕ್ಯಾಂಬೆಲ್ಗಳ ಕಾಲುಗಳಂತೆ ಅವು ದಾಖಲೆಯ ಮೊತ್ತಕ್ಕೆ ವಿಮೆಯಾಗಿರುತ್ತಿದ್ದವು. ಇವೆಲ್ಲವುಗಳ ನಡುವೆ ಬಡವರಿಗೆ ಒಂದು ಆ ಕಿರಣವಿರುತ್ತಿತ್ತು. ಕೈ ಕಾಲುಗಳನ್ನು ಬಾಡಿಗೆಗೆ ಕೊಟ್ಟು ಅವರು ಹೊಟ್ಟೆ ಹೊರೆಯಬಹುದಿತ್ತು. ಓನರಮ್ಮ ಅದ್ಯಾವುದೋ ದೇವಸ್ಥಾನಕ್ಕೆ ನಾಡ್ಕೊಂಡು ಬರ್ತೀನಿ ಅಂತ ಅರಕೆ ಕಟ್ಕೊಂಡವಳಂತೆ. ಕಪ್ಪಗಿದ್ರು ನಿನ್ ಕೈ ಕಾ ಗಟ್ಟಿಗಿದ್ದಾವಲ್ಲ, ಒಂದಿನ ಕೊಡು ಅಂತ ಈಸ್ಕೊಂಡು ಹೋಗವಳೆ. ಅವಳ ಕೈ ಕಾಲ್ಗೆ ಏನೂ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ. ಬೆಳಕಿಂದ ಏನು ಕೆಲಸ ಮಾಡಕ್ಕಾಯ್ತಾ ಇಲ್ಲ, ಕುಂತೇ ಇವನಿ ಎಂದು ಕೆಲಸದವಳು ಇನ್ನೊಬ್ಬಳ ಮುಂದೆ ಅಲವತ್ತುಕೊಳ್ಳುವ ದೃಶ್ಯ ಕಾಣಬರುತ್ತಿತ್ತು. ಟ್ರಾಫಿಕ್ ಪೊಲೀಸರು, ದೂರ ಪ್ರಯಾಣ ಮಾಡುವ ಡ್ರೈವರ್ಗಳು, ಅವಶ್ಯಕತೆ ಇರುವರು ಎಲ್ಲ ಎಕ್ಸ್ಟ್ರಾ ಕೈಗಳನ್ನು ಇಟ್ಟುಕೊಂಡೇ ಮನೆಯಿಂದ ಹಾಗೆ ಬೀಳುತ್ತಿದ್ದರು. ಕಾನೂನಿನ ಪರಿಧಿಯಲ್ಲೂ ತಮ್ಮದಲ್ಲದ ಕೈ ಕಾಲುಗಳಿಂದ ಮಾಡಿದ ಅಪರಾಧಗಳಿಗೆ ಬೇರೆ ಶಿಕ್ಷೆಗಳೇ ಕಾದಿರುತ್ತಿದ್ದವು. ಈ ಜೋಡಿಸಿಕೊಳ್ಳುವ ಪಾರ್ಟ್ಗಳಲ್ಲಿ ವಿಂಗಡಣೆ ಇದ್ದು ಆಕಾರ, ಗಾತ್ರ, ಸ್ತ್ರೀ ಪುರುಷ, ಸಮಾನ ವಯಸ್ಸು ಮತ್ತು ಸಮಾನ ಗಾತ್ರಗಳಿಗೆ ಹೊಂದಿಕೆಯಾಗುವಂತಿದ್ದರೆ ಮಾತ್ರ ಈ ಎಲ್ಲ ಸೌಲಭ್ಯಗಳ ಸ್ವರೂಪ ಬೇರೆಯೇ ಆಗಿರುತ್ತಿತ್ತು. ಆಗ ಅಮ್ಮ, ಏ ನನ್ನ ಕೈ ಬರಲ್ವೋ, ಪಕ್ಕದ ಮನೆ ದೀಪುಗೆ ಜ್ವರ ಬಂದು ಮಲಗಿದಾನೆ, ಸ್ಕೂಲಿಗೆ ಹೋಗಲ್ವಂತೆ, ಅವನ್ ಕೈ ಕೇಳಿ ಹೋಗು ಎಂದು ಕಳಿಸಬಹುದಾಗಿತ್ತು. ಸರ್ಕಾರದವರು ಕೂಡ ನಿಮ್ಮ ಕೈ ಕಾಲುಗಳು ಸದಾ ನಿಮ್ಮವೇ ಆಗಿರಲಿ ಎಂಬ ಜಾಹೀರಾತನ್ನು ನೀಡುತ್ತಿದ್ದರು. ಬೇರೆ ಶೇಡ್ನ ಬಟ್ಟೆಗಳಂತೆ ಬೇರೆ ಬಣ್ಣದ ಕೈ ಕಾಲುಗಳನ್ನು ಬಳಸುವುದು ಫ್ಯಾಷನ್ ಆಗಬಹುದಿತ್ತು. ನನ್ನ ನಿನ್ನ ಕೈಗಳ ನಡುವೆ ಎಂಬ ಕವನಗಳು, ಅನೇಕಾನೇಕ ಕಥೆಗಳು ಬರಬಹುದಿತ್ತು. ಟಿವಿ ಸೀರಿಯಲ್ಗಳಂತೂ ಕೇಳಲೇಬೇಡಿ. ಕೈ ಕಾಲುಗಳು ಬೇರೆಯಾದ ಬಗ್ಗೆ, ಅದಲು ಬದಲಾಗಿ ಮತ್ತೆ ಕೂಡಿದ ಬಗ್ಗೆ ಮೆಗಾ ಧಾರಾವಾಹಿಗಳನ್ನೇ ಮಾಡಿಬಿಡುತ್ತಿದ್ದರು. ಇಷ್ಟೆಲ್ಲಾ ಆದ ಮೇಲೆ ತನಗೇ ಕೈಕಾಲುಗಳನ್ನು ಜೋಡಿಸುವಂತೆ ಸೃಷ್ಟಿಸಿದ ಭಗವಂತನನ್ನು ಮನುಷ್ಯ ಬಿಡುತ್ತಿರಲಿಲ್ಲ, ದೇವರಿಗೆ ಕೈಕಾಲುಗಳನ್ನು ಜೋಡಿಸುವಂತೆ ಇಡುತ್ತಿದ್ದ. ಆಗ ಇಷ್ಟಾರ್ಥಗಳು ಈಡೇರಿದರೆ ಕೈಕಾಲುಗಳನ್ನು ಮಾಡಿಸಿಕೊಂಡು ಹರಕೆಯನ್ನು ಭಕ್ತರು ಬೇಡಿಕೊಳ್ಳುತ್ತಿದ್ದರು. ಚಿನ್ನದ, ಬೆಳ್ಳಿಯ, ಹಿತ್ತಾಳೆ, ಪಂಚಲೋಹ ಮುಂತಾದವುಗಳಲ್ಲಿ ಮಾಡಿದ ಕೈ ಕಾಲುಗಳು ದೇವಸ್ಥಾನದಲ್ಲಿ ಸಾಲಾಗಿ ಕುಳಿತಿರುತ್ತಿದ್ದವು. ಹಬ್ಬ ಹರಿದಿನಗಳಲ್ಲಿ ಚಿನ್ನದ, ಮಿಕ್ಕಂತೆ ಬೆಳ್ಳಿ, ಹಿತ್ತಾಳೆಯವು ಬಳಕೆಯಾಗುತ್ತಿದ್ದವು. ಇದೇನು ಪುರಾಣ ನಿಲ್ತಾನೆ ಇಲ್ಲ, ನದಿ ಹರಿದಂತೆ ಹರಿತಾನೇ ಇದೆ, ತನ್ನದೆಲ್ಲ ಬೇರೆ ಯಾರ್ದೋ ಕೈ ಇಟ್ಕೊಂಡು ಬರಿತಿದ್ದಾರೆ ಅನ್ಸುತ್ತೆ. ಮೆದುಳಿಗೆ ಸಂದೇಶವನ್ನ ನರಗಳು ತಿಳಿಸಿ ಅಲ್ಲಿಂದ ಇಂಪಲ್ಸ್ಗಳ ಮೂಲಕ ಸಂದೇಶಗಳು ರವಾನೆಯಾಗಿ ಎಲ್ಲ ವಿಜ್ಞಾನ ನನಗೂ ಗೊತ್ತು ಸ್ವಾಮಿ, ಆದರೆ ಇದೊಂದು ಲಘು ದಾಟ ಊಹೆ ಅಷ್ಟೆ. ಹೀಗೆಲ್ಲ ಆಗಬಾರದು ಅಂತಲೇ ದೇವರು ನಮ್ಮನ್ನ ಸಂಪೂರ್ಣ ಆಗಿರುವ ಒಂದೇ ದೇಹವನ್ನು ಒಂದೇ ಪೀಸಿನಲ್ಲಿ ನಮಗೆ ದಯಪಾಲಿಸಿದ್ದಾನೆ. ಆದರೂ ನಿತ್ಯ ಪೆನ್ನು ಡಬ್ಬಿ ಮರೆತು ಬರುವ ಮಕ್ಕಳಿಗೆ ತಾಯಂದ್ರು, ಪುಣ್ಯ ದೇವ್ರು ಎಲ್ಲ ಕೂಡಿಸಿ ಕಳಶಾನ, ಇಲ್ಲಾಂದ್ರೆ ತಲಿಯೊಬ್ಬರ ಮನ್ಯಾಗ ಕಾಲೊಬ್ಬರ ಮನ್ಯಾಗ ಬಿಟ್ಟು ಬರ್ತಿದ್ರಿ ಎಂದು ಆಕ್ಷೇಪಿಸುವುದು ಸರ್ವೇ ಸಾಮಾನ್ಯ. ನಾನು ಮೊದಲು ಹೇಳಿದಂತೆ ದೇಹದ ಬೇರಾವ ಭಾಗಗಳನ್ನು ಬಿಡಿ ಮಾಡುವ ತಂಟೆಗೆ ಹೋಗಿಲ್ಲ ನಾನು. ಬೆರಳುಗಳನ್ನು ಒಟ್ಟಾಗಿ ಇರಲು ಬಿಟ್ಟಿದ್ದೇನೆ. ಇಲ್ಲವಾದಲ್ಲಿ ದಿನವೂ ಕಸದಲ್ಲಿ ಒಂದೋ ಎರಡೋ ದೊರಕುತ್ತಿದ್ದವು, ಅವುಗಳ ಸಂಖ್ಯೆ ಜಾಸ್ತಿಯಲ್ಲವೇ. ಅಯ್ಯೋ ಸಾಕಿನ್ನು, ತಲೆ ಸುತ್ತುತ್ತಿದೆ ಅಂದ್ರ ಹೆದರಬೇಡಿಪ್ಪ, ಹಾಗೇನೂ ಆಗಿಲ್ಲ, ಎಲ್ಲ ಒಟ್ಟಾಗೆ ಇವೆ. ಆದ್ರೂ ಜಾಗ್ರತೆಗೆ ಅಂತ ನೀವು ನಿಮ್ಮ ಕೈ ಕಾಲುಗಳನ್ನು ಒಮ್ಮೆ ಎಳೆದು ನೋಡಿಕೊಂಡು ಬಿಡಿ, ಎಲ್ಲ ಸೇರ್ಕೊಂಡೇ ಇವೆ ತಾನೆ.
1: ಪಾರ್ಟುಗಳ ಪರದ ಪ್ರಬಂಧ ವಾಚನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಧುರಾ ಕರ್ಣಂ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಪ್ರಿಯ ಕೇಳುಗರೆ,

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
2: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರಿಯ ಕೇಳುಗರೇ, ಗಮನಿಸಿ, ಇಂದಿನ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ವಿಜಯ್ ಅಂಬ್ಲಮೊಗರು.
3: ಆಕಾಶವಾಣಿಗೆ 90ರ ಸಂಭ್ರಮ,
4: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
3: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
5: ಸ್ವರ ಸಂಭ್ರಮ.
4: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇಂದು ಸಂಜೆ 6 ಗಂಟೆಗೆ
4: ಮಂಗಳೂರು ಪುರಭವನದಲ್ಲಿ.
3: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
2: ಪ್ರಿಯ ಕೇಳುಗರೇ, ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಧ್ವನಿ ಮುದ್ರಣ ನಾಳೆ ಬೆಳಗ್ಗೆ 11:30 12:30 ಕ್ವಿಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2219992 2222611, ಎಸ್ಟಿಡಿ ಕೋಡ್ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿರಿ. ಹಾಗೆಯೇ May 19 ಧ್ವನಿ ಮುದ್ರಿತಗೊಂಡಂತಹ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಪ್ರಸಾರ ನಾಳೆ ರಾತ್ರಿ 9:30 10:30 ಪ್ರಸಾರವಾಗಲಿದೆ.

0: ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷ್ಣಾಪುರ ಕುಕ್ಕಾಡಿಯಿಂದ ಮಾಯಕ ಹಾಗೂ ಅವರ ಮಗ ಪ್ರಶಾಂತ್ ಎಂಬಾತ ಮೇ 13ರಿಂದ ಕಾಣೆಯಾಗಿದ್ದು, ಅವರ ಚೆಹರೆ ಹೀಗಿದೆ. ಮಾಯಕ ಪ್ರಾಯ 34 ವರ್ಷ, ಎತ್ತರ 5.1 ಅಡಿ, ಕೋಲುಮುಖ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ಮುಖದ ಮೇಲೆ ಬಿಸಿಲಿನಿಂದ ಸುಟ್ಟಿರುವ ಗುರುತು ಇರುತ್ತದೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಹಾಗೆಯೇ ಪ್ರಶಾಂತ್ 14 ವರ್ಷ ವಯಸ್ಸು, ಎತ್ತರ 4.6 ಅಡಿ, ಕೋಲುಮುಖ, ಸಾಧಾರಣ ಶರೀರ, ಕಪ್ಪು ಮೈಬಣ್ಣ, ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಶರ್ಟ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಈ ವ್ಯಕ್ತಿಗಳು ಪತ್ತೆಯಾದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆ ಅಥವಾ ಮಂಗಳೂರು ನಗರ ಪೊಲೀಸ್ ನಿಸ್ತಂತು ಕೇಂದ್ರಕ್ಕೆ ಮಾಹಿತಿಯನ್ನು ನೀಡಲು ಕೋರಲಾಗಿದೆ. ನೀವು ಕರೆ ಸಂಪರ್ಕಿಸಬೇಕಾದಂತಹ ಸುರತ್ಕಲ್ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 08242220540. ಮಂಗಳೂರು ನಗರ ನಿಸ್ತಂತು ಕೊಠಡಿಯ ದೂರವಾಣಿ ಸಂಖ್ಯೆ 08242220800 ಅಥವಾ ಮೊಬೈಲ್ ಸಂಖ್ಯೆ 94808020231. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 12:35. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು

0: ಚಿಕಿತ್ಸೆ. ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗ್ರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಯಾವ ಸಮಸ್ಯೆ ಅಂತ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಏನಿದು ಪ್ರೀ ಎಕ್ಲಾಂಪ್ಸಿಯಾ, ಯಾವಾಗ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಗರ್ಭಿಣಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಏನಾದರೂ ಸಮಸ್ಯೆ ಆಗತ್ತಾ, ಇದನ್ನೆಲ್ಲ ಪತ್ತೆ ಹಚ್ಚೋದು ಹೇಗೆ, ಮತ್ತೆ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಈ ಕುರಿತು ಮಾಹಿತಿ ನೀಡೋದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರು. ಡಾಕ್ಟರ್ ಶಿಲ್ಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ಶಿಲ್ಪಾ ಅವರೇ, ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ?
2: ಪ್ರೀ ಎಕ್ಲಾಂಪ್ಸಿಯಾ ಅನ್ನುವಂಥದ್ದು ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಇರುವಂತಹ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಕಾಂಪ್ಲಿಕೇಶನ್. ಯಾವಾಗ ಈ ಅಧಿಕ ರಕ್ತದೊತ್ತಡವನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಕೆಗೆ ಸಿಕ್ಕಿರೋದಿಲ್ವೋ, ಆಕೆಗೆ ನಾವು ಟ್ರೀಟ್ಮೆಂಟನ್ನು ಕೊಡೋಕ್ಕಾಗಿರೋದಿಲ್ಲ, ಆ ಸಮಯದಲ್ಲಿ ಅಧಿಕ ರಕ್ತದೊತ್ತಡ ಅವಳ ದೇಹದಲ್ಲೇ ತುಂಬ ದಿನಗಳ ಕಾಲ ಇದ್ದಾಗ ಅವಳ ದೇಹದಲ್ಲಿ ಉಂಟಾಗುವಂಥ ಕೆಲವು ಚೇಂಜಸ್ ಅಂತ ಹೇಳ್ಬೋದು. ಅಂದರೆ ಈ ಅಧಿಕ ರಕ್ತದೊತ್ತಡ ಅವಳ ರಕ್ತನಾಳಗಳನ್ನಲ್ಲದೆ ರಕ್ತ ಎಲ್ಲಿ ಸಂಚಾರವಾಗುತ್ತೆ, ದೇಹದ ಬೇರೆ ಅಂಗಾಂಗಗಳಿಗೂ ಕೂಡ ಅದರ ಅಪಾಯ ತಲುಪಿದಾಗ ಅದನ್ನು ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಸಾಧಾರಣವಾಗಿ ಮೆದುಳು, ಶ್ವಾಸಕೋಶ, ಕಣ್ಣುಗಳು, ಕಿಡ್ನಿ, ಲಿವರ್, ಈ ಅಂಗಾಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ.
1: ಯಾವಾಗ ಕಾಣಿಸ್ಕೊಳ್ಳುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು?
2: ಸಾಧಾರಣವಾಗಿ ರಕ್ತದೊತ್ತಡ ಅನ್ನುವುದು ಪ್ರೆಗ್ನೆನ್ಸಿನಲ್ಲಿ ಬರೋದು 20 ವಾರಗಳ ನಂತರ. ಆ 20 ವಾರಗಳ ನಂತರ ಏನು ಅಧಿಕ ರಕ್ತದೊತ್ತಡ ಬರುತ್ತೋ ಅದನ್ನ ಆ ತಕ್ಷಣವೇ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿರಬೇಕು. ಒಂದು ವೇಳೆ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಒಂದು ಡಿಲೇ ಅಥವಾ ಅವ್ರು ಬರ್ತಾ ಇಲ್ಲ, ವಿಳಂಬ ಅಥವಾ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈ ಥರ ಪೇಷಂಟ್ಸು ಡಾಕ್ಟರ್ಸ್ ಹತ್ರ ಪದೇ ಪದೇ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬರಬೇಕಾಗ್ತದೆ. ಆ ಹಂತದಲ್ಲಿ ಎಲ್ಲೋ ಒಂದು ಕಡೆ ತಪ್ಪುಗಳಾದಾಗ ಆ ರಕ್ತದೊತ್ತಡ ನಿಯಂತ್ರಣದಲ್ಲಿ ಯಾವಾಗ ಇರೋದಿಲ್ವೋ ಆ ಸಮಯದಲ್ಲಿ ಆ ರಕ್ತನಾಳಗಳಿಗೆ ಮಾತ್ರವೇ ಅಲ್ಲದೆ ಆ ರಕ್ತನಾಳಗಳಿಂದ ಅದು ಸಂಚಾರ ಮಾಡುವಂತಹ ಅಂಗಾಂಗಗಳು, ಆಗ್ಲೇ ಹೇಳಿದಾಗೆ ಮೆದುಳು ಭಾಗ, ಕಣ್ಣು, ಶ್ವಾಸಕೋಶ, ಲಿವರ್ ಮತ್ತೆ ಕಿಡ್ನಿ, ಈ ಅಂಗಾಂಗಗಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗತ್ತೆ, ಅದರ ವೈಫಲ್ಯಗಳು ಕಾಣತೊಡಗತ್ತೆ. ಈ ಪರಿಸ್ಥಿತಿಯನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ.
1: ಸಾಮಾನ್ಯವಾಗಿ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ನೀವು ಅವಳಿಗೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತೀರಿ, ಟೆಸ್ಟಿಗೆ ಬರೋದಕ್ಕೆ ಹೇಳ್ತೀರಿ, ಪ್ರತಿ ಸರ್ತಿ ಬಂದಾಗ್ಲೂ ಅವಳ ವೆಯ್ಟು ಮತ್ತೆ ಅವಳ ಬಿ ಪಿ ಎಲ್ಲಾನು ಒಂದೊಂದು ಸರ್ತಿ ಚೆಕ್ ಮಾಡಿಬಿಡ್ತೀರಿ. ಹಾಗಾಗಿ ಈ ಬ್ಲಡ್ ಪ್ರೆಷರ್ ಇರೋ ಅಂಥವ್ರಿಗೆಲ್ಲರಿಗೂ ಈ ಸಮಸ್ಯೆ ಕಾಡುತ್ತಾ, ಅಥವಾ ಇಂಥವರಿಗೆ ಬಿ ಪಿ ಹೆಚ್ಚಾಗಿ ಈ ಸಮಸ್ಯೆ ಕಾಡಬಹುದು ಅಂತನ?
2: ಈ ರಕ್ತದೊತ್ತಡ ಯಾರಿಗೆ ಹೆಚ್ಚಿಗೆ ಬರುತ್ತೆ ಅನ್ನೋದಾದರೆ, ವಯಸ್ಸು ಮೊದಲಿಗೆ, ಅತಿ ಕಡಿಮೆ ವಯಸ್ಸು ಅಂದರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಿ, 18, 19, 20 ಪ್ರಾಯದಲ್ಲಿ ಅವರು ಗರ್ಭಿಣಿಯಾಗೋದು. ಇನ್ನೊಂದು ವಯಸ್ಸಾದ ನಂತರ, 30-35 ದಾಟದ ನಂತರ
1: ಅವರು ಗರ್ಭವತಿಯಾದ
2: ನಂತರ. ಯೂಶಲಿ ಇದು ಮೊದಲ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಜಾಸ್ತಿ. ಒಂದು ವೇಳೆ ಮೊದಲ ಪ್ರೆಗ್ನೆನ್ಸಿನೇ ಆಗಲೇ ಕಾಣಿಸ್ಕೊಂಡಿದ್ರೆ ಅದು ನಂತರದ 2nd, 3nd ಪ್ರೆಗ್ನೆನ್ಸಿಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಮತ್ತೆ ಮೊದಲನೇ ಪ್ರೆಗ್ನೆನ್ಸಿಗೂ 2nd ಪ್ರೆಗ್ನೆನ್ಸಿಗೂ ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ ಅವಾಗ ತಾಯಿಯೇ ವಯಸ್ಸು ಕೂಡ ಜಾಸ್ತಿ ಆಗುತ್ತೆ. ಮೊದಲನೇ ಮಗುಗೆ 10 ವರ್ಷ ಆದ ನಂತರ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಇಂಥವ್ರಿಗೂ ರಿಸ್ಕ್ ಸ್ವಲ್ಪ ಜಾಸ್ತಿ. ತೂಕ ಹೆಚ್ಚಿಗೆ ಇರುವವರಿಗೆ ಖಂಡಿತ ರಿಸ್ಕ್ ಜಾಸ್ತಿ. ಅದರ ಜೊತೆಗೆ ಫ್ಯಾಮಿಲಿಯಲ್ ಅಂದರೆ ಅವರ ಕುಟುಂಬಗಳಲ್ಲಿ ಅಕ್ಕ ತಂಗಿರಿಗೆ ಬಿ ಪಿ ಜಾಸ್ತಿ ಇತ್ತು, ತಾಯಿಗೆ ಬಿ ಪಿ ಜಾಸ್ತಿ ಇದೆ, ತಂದೆಗೆ ಜೆನೆಟಿಕ್ ಇದ್ರೆ ಆಗ ಕೂಡ ಈಕೆಗೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ರಕ್ತದೊತ್ತಡ ಅಥವಾ ಹೆಚ್ಚಿನ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಸ್ವಯಂ ನಿರೋಧಕ ಅಥವಾ ಪ್ರತಿರೋಧಕ ಸಮಸ್ಯೆಗಳು ಇರುತ್ತೆ, ಹಾಗಂದ್ರೆ ಆಟೋ ಇಮ್ಯೂನ್ ಡಿಸೀಸ್. ಇತ್ತೀಚೆಗೆ ಅವು ತುಂಬಾ ಹೆಣ್ಮಕ್ಳಲ್ಲಿ ಅದಿದೆ ಅಂತಾನೆ ಗೊತ್ತಾಗೋದಿಲ್ಲ, ಒಂದೊಂದ್ಸಲ ಪ್ರೆಗ್ನೆನ್ಸಿನಲ್ಲಿ ಅದಿರಬಹುದು, ಈ ತರ ಬಿ ಪಿ ಎಲ್ಲ ಜಾಸ್ತಿ ಆದಾಗ ಓ ಹೀಗೆ ಇರಬಹುದು, ರೆಟ್ರೋಸ್ಪೆಕ್ಟಿವ್ ಆಗಿ ನಮ್ಗೆ ತಿಳಿದು ಬರುತ್ತೆ. ಸೊ ಆ ತರ ಅಂದ್ರೆ SLE ಅಂತ ಹೇಳ್ತೀವಿ, ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಈ ಒಂದು ಕಾರಣಗಳಿಂದ ಆಕೆಗೆ ಅಧಿಕ ರಕ್ತದೊತ್ತಡ ಬರೋ ಸಾಧ್ಯತೆಗಳು ಇದಾವೆ.
1: ಜೊತೆಗೆ ಈ ಅವಳಿಗಳು ತ್ರಿವಳಿಗಳು ಆತರ ಇದ್ದಾಗ ಕೂಡ ಅವರಿಗೆ
2: ಬರಬಹುದು. ಅದರ ಜೊತೆಗೆ ತಾಯಿಗಾಗಲೇ ಡಯಾಬಿಟೀಸ್ ಇದೆ, ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಬಿಪಿ ಜಾಸ್ತಿ ಆಗ್ಬಹುದು.

0: ಹೌದು, ಥೈರಾಯ್ಡ್ ಸಮಸ್ಯೆಗಳಿದ್ದಾವೆ ಆವಾಗ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ.
1: ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ 20 ವಾರಗಳ ನಂತರ ಅಂತ ನೀವು ಹೇಳಿದ್ರಿ? ಸಾಮಾನ್ಯವಾಗಿ 20 ವಾರಗಳ ನಂತರ ಅಂತ ಅಂದ್ರೆ ಕೆಲವರಿಗೆ ಕೈ ಕಾಲು ಊದ್ಕೊಂಡಿರುತ್ತೆ, ಅಯ್ಯೋ ಬಸರಿ ಹೆಂಗ್ಸು ಕಳೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾರೆ.
0: ಇದು ಬೇರೆ ತರ ಕಳೆ ಇರುತ್ತೆ. 20 ವಾರಗಳ ನಂತರ ಸಾಧಾರಣವಾಗಿ ರಕ್ತದೊತ್ತಡ ಜಾಸ್ತಿ ಆಗೋದನ್ನ ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಲ್ಲಿ ತುಂಬಾ ಬೇಗ ಒಂದು 28-30 ವಾರಗಳಲ್ಲೇ ಕಾಣಿಸ್ಕೋಬಹುದು. ಕೆಲವು ಹೆಣ್ಣು ಮಕ್ಕಳಿಗೆ ಅದು ಅವರ ಪ್ರಸವದ ಇನ್ನೇನು ಸ್ವಲ್ಪ ಸಮಯದ ನಂತರ, 1 ವಾರ ಇದೆ 2 ವಾರ ಇದೆ ಅನ್ನೋ ಸಮಯದಲ್ಲಿ ಕಾಣಿಸ್ಕೋಬಹುದು. ಯಾವಾಗ ಬೇಕಾದರೂ ಕಾಣಿಸ್ಕೋಬಹುದು. ಅವರ ಈ ಎಲ್ಲ ದೇಹ ಲಕ್ಷಣಗಳು ಹೇಗಿದೆ ಮತ್ತೆ ಅವರ ರಕ್ತದೊತ್ತಡ ಎಷ್ಟರ ಮಟ್ಟಿಗೆ ನಿಯಂತ್ರಣದಲ್ಲಿದೆ, ಇದೆಲ್ಲದರ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ. ಅವರಿಗೆ ಈ ಲಕ್ಷಣಗಳು ಅಂತಂದ್ರೆ ಮೇಲಿಂದ ಕೆಳಗೆ ಹೋಗೋದಾದ್ರೆ ತಲೆನೋವಿರಬಹುದು, ಕಣ್ಣು ಮಂಜು ಮಂಜಾಗೋದಿರ್ಬೋದು, ದೃಷ್ಟಿಯಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಕಾಣ್ಬೋದು, ಎಲ್ಲವೂ ಕ್ಲಿಯರ್ ಆಗಿಲ್ಲ, ಮಧ್ಯೆ ಮಧ್ಯೆ ಏನೋ ಡಾರ್ಕ್ ಸ್ಪಾಟ್ಸ್ ಕುಟುಮಾಸ್ ಅಂತೀವಿ, ನಾಸಿಯಾ ವಾಮಿಟಿಂಗ್ ಅಂತೀವಿ ಅಂದ್ರೆ ವಾಂತಿ ಆಗೋದು, ಗ್ಯಾಸ್ಟ್ರೈಟಿಸ್ ಆಗೋದು, ಎದೆ ಉರಿ ಬರೋದು, ಪಕ್ಕೆ ನೋವು, ಬಲಗಡೆ ಪಕ್ಕೆ ನೋವು, ಮತ್ತೆ ಯೂರಿನ್ ಔಟ್ಪುಟ್ ಸ್ವಲ್ಪ ಕಮ್ಮಿ, ಯಾಕೋ ಯೂರಿನ್ ಜಾಸ್ತಿ ಪಾಸ್ ಆಗ್ತಿಲ್ಲ ಅನ್ನುವಂಥದ್ದು, ಕಾಲು ಮುಖ ಇವೆಲ್ಲವೂ ಬಾತ್ಕೊಳ್ಳುವುದು. ಸಾಧಾರಣವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಲು ಬಾತ್ಕೊಳ್ಳೋದು ಪ್ರೆಗ್ನೆನ್ಸಿಯ ಲಕ್ಷಣ ಕೂಡ ಹೌದು. ಆದರೆ ಈ ಪ್ರಿಯಕ್ಲಾಂಪ್ಸಿಯಾ ಅಥವಾ ರಕ್ತದೊತ್ತಡ ಜಾಸ್ತಿ ಆದಾಗ ಕಾಲು ಯಾವ ರೀತಿ ಊದ್ಕೊಳ್ಳುತ್ತೆ ಅನ್ನೋದಕ್ಕೆ, ಬೆಳಿಗ್ಗಿಂದ ಆಕೆ ನಡೆದಾಗ ಡಿಪೆಂಡೆಂಟ್ ಎಡಿಮಾ ಅಂತ ಹೇಳ್ತೀವಿ, ಅದರ ಒಂದು ಕಾರಣದಿಂದ ಕಾಲುಗಳು ಊದ್ಕೊಳ್ಳುತ್ತೆ. ಆಕೆ ರಾತ್ರಿ ಮಲಗಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಎದ್ದಾಗ ಆ ಊತ ಕಮ್ಮಿ ಆಗಿರುತ್ತೆ. ಇದು ಪ್ರೆಗ್ನೆನ್ಸಿಗೆ ಸಹಜವಾಗಿರುವಂತಹ ಒಂದು ಕಾಲೂತ. ಇನ್ನು ಈ ಬಿ ಪಿ ಹೆಚ್ಚಾದಾಗ ಅಥವಾ ಪ್ರಿಯಕ್ಲಾಂಪ್ಸಿಯಾ ಕಡೆ ಹೋಗಿದೆ ಅಂದಾಗ ಕಾಲೂತ ಅನ್ನೋದು ಕಡಿಮೆನೇ ಆಗೋಲ್ಲ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ರೆಸ್ಟ್ ತಗೊಂಡ ನಂತರವೂ ಚೂರು ಕಮ್ಮಿ ಆಗಿರಲ್ಲ, ಬಿ ಪಿದು ಜಾಸ್ತಿ ಆಗಿದ್ರೆ ಈ ಕಾಲೂತ ಕೂಡ ಇನ್ನೂ ಜಾಸ್ತಿ ಆಗಿರಬಹುದು.
1: ಮೇಡಮ್, ನೀವು ಹೇಳಿದ್ರಿ ಗರ್ಭಿಣಿಗೆ ಅಂಗಗಳು ಕೆಲವೊಂದು ಸರ್ತಿ ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಅಂತ ಅಂದ್ರೆ, ಈ ಪ್ರಿ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಬಂದ ಮೇಲೆ, ಅಂದ್ರೆ ಆ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ, ಈ ರಕ್ತದೊತ್ತಡ ತುಂಬಾ ಜಾಸ್ತಿ ಆದಾಗ ಆ ಮಗುವಿಗೆ ಯಾವ ಸಮಸ್ಯೆ ಆಗುತ್ತೆ?
0: ಆಗ್ಲೇ ಹೇಳಿದ ಹಾಗೆ ಮಗುವಿಗೆ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ ಏನು ನಮ್ಮ ರಕ್ತನಾಳಗಳು ಅಗಲವಾಗಿ ಆ ಗರ್ಭಾಶಯಕ್ಕೆ ತಲುಪಬೇಕೋ ಅದು ತಲುಪದಿದ್ದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಲೋ ಬರ್ತ್ ವೇಟ್ ಅಂತೀವಿ, 2.5 kg, 2.5 kg ಜಾಸ್ತಿ ಬೆಳಿಬೇಕಾಗಿರುವಂತಹ ಮಗು 1.5 kg ಆಗ್ಬೋದು. ಆಮೇಲೆ ಅದು ರಕ್ತ ಸಂಚಾರ ಕಮ್ಮಿಯಾಗಿ ಅದಕ್ಕೂ ಆಕ್ಸಿಜನ್ ಏರುಪೇರುಗಳಾಗಿ ತೊಂದರೆಗಳಾಗ್ಬೋದು. ಅದನ್ನ ಸ್ಕ್ಯಾನ್ ಮೂಲಕ ನಾವು ಕಂಡಿಟ್ಕೊಂತೀವಿ. ಮಗುವಿನ ಸುತ್ತಲಿನ ನೀರು ಕಮ್ಮಿ ಆಗ್ಬಹುದು. ಈ ಕಾರಣಗಳಿಂದ ಮಗುವಿನಲ್ಲಿ ಹಾರ್ಟ್ ಬೀಟ್ ಏರುಪೇರುಗಳಾಗ್ಬಹುದು. ಅವಾಗ ತಕ್ಷಣ ಡೆಲಿವರಿ ಮಾಡೋ ಪರಿಸ್ಥಿತಿ ಬರುತ್ತೆ. ತೂಕ ಏನೋ ಚಿಕ್ಕದಾಗಿದೆ, ಆದರೆ ಕೆಲವು ಬಾರಿ ಪ್ರೀ ಟರ್ಮ್ ಅಕಾಲಿಕವಾಗಿ ಕೂಡ ಮಗು ಹುಟ್ಟಬಹುದು. ಅಂದರೆ 37 ವಾರಗಳು ಏನು ಕಂಪ್ಲೀಟ್ ಆಗಬೇಕು, ಆವಾಗ ಮಗು ತಕ್ಕ ಮಟ್ಟಿಗೆ ಹೊರಗಡೆ ಬಂದರೆ ಚೆನ್ನಾಗಿ ಬದುಕತ್ತೆ ಅನ್ನುವಂಥ ಒಂದು ಆಶಾಭಾವನೆ ನಮಗಿದೆ. ಅದಕ್ಕಿಂತ ಮುಂಚಿತವಾಗಿ ತಾಯಿಗೆ ಯಾವಾಗ ಬೇರೆ ಅಂಗಗಳಲ್ಲಿ ತೊಂದರೆಗಳು ಹೆಚ್ಚು ಕಾಣಿಸ್ಕೋತಾ ಇದೆ, ಕಿಡ್ನಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಸ್ವಲ್ಪ ಏರುಪೇರು ಕಾಣಿದೆ, ಲಿವರ್ ಕೆಲಸ ಮಾಡ್ತಾ ಇರೋದ್ರಲ್ಲಿ ಏರುಪೇರು ಕಾಣಿಸ್ತಾ ಇದೆ, ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ, ಆಕೆಗೆ ಬೇರೆ ಸಿಂಪ್ಟಮ್ಸ್ ತಲೆನೋವು ಆ ಥರ ಎಲ್ಲ ಇದೆ, ಸೊ ಮೆದುಳಿಗೆ ಅಫೆಕ್ಟ್ ಆಗಿರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಈ ಥರ ಎಲ್ಲ ಪರಿಸ್ಥಿತಿಗಳು ಬಂದಾಗ ನಾವು ಕಾಯೋದಿಲ್ಲ,
1: ಆಗ್ಲೇ ಹೆರಿಗೆ ಮಾಡಿಬಿಡ್ತೀವಿ.
0: ಯಾಕಂದ್ರೆ ಈ ಸಮಯದಲ್ಲಿ ಹೆರಿಗೆ ಎಷ್ಟು ಬೇಗ ಮಾಡ್ತೀವಿ ತಾಯಿಗೆ ತುಂಬಾ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು. ಯಾಕಂದ್ರೆ ಈ ಸಮಯದಲ್ಲಿ ನಮಗೆ ತಾಯಿನೇ ಯಾವಾಗ್ಲೂ ಮೊದಲು, ಆದ್ರೂ ಕೂಡ ಮಗುವಿಗೂ ಕೂಡ ಆತರ ವಾತಾವರಣದಲ್ಲಿ ಮಗು ಗರ್ಭಚೀಲದಲ್ಲಿ ಇದ್ರೂ ಕೂಡ ಮಗುವಿಗೂ ತೊಂದರೆ ಆಗಿ ಮಗುವಿನ ಹಾರ್ಟ್ ಬೀಟ್ ಕೂಡ ನಿಂತು ಹೋಗಬಹುದು, ಆತರ ಪರಿಸ್ಥಿತಿನೂ ಇದೆ. ಇತ್ತ ತಾಯಿಗೆ ಇನ್ನ ಸೀರಿಯಸ್ ಕಂಡೀಷನ್ಗೆ ಆಕೆ ಹೋಗಬಹುದು. ಈ ಸಿಚುವೇಶನ್ ಇದ್ದಾಗ ನಾವು ಬೇಗ ಹೆರಿಗೆ ಮಾಡ್ತೀವಿ. ಕೆಲವೊಮ್ಮೆ ಮಗುವಿಗೆ ಆ ಶ್ವಾಸಕೋಶ ಎಲ್ಲ ಡೆವಲಪ್ ಆಗ್ಲಿಕ್ಕೆ ಕೆಲವು ಇಂಜೆಕ್ಷನ್ಸ್ ಕೊಡುವಷ್ಟು ಟೈಮ್ ಇರುತ್ತೆ. ಪ್ರಿಯಕ್ಲಾಂಪ್ಸಿಯಾದಲ್ಲೂ ಮೈಲ್ಡ್ ಸಿವಿಯರ್ ಅಂತ ಬರುತ್ತೆ. ಮೈಲ್ಡ್ ವೆರೈಟಿಯಲ್ಲಿ ಕೆಲವೊಮ್ಮೆ ಬಿ ಪಿ ಕಂಟ್ರೋಲಿಗಿದೆ, ಬೇರೆ ಅಂಗಗಳ ಒಂದು ಲಿವರ್ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲವೂ ಸ್ವಲ್ಪ ಸೆಟಲ್ ಆಗಿದೆ, ಅಷ್ಟೊಂದು ಇನ್ನೂ ತೊಂದರೆಗಳು ಕಾಣ್ತಾ ಇಲ್ಲ,
1: ನಾವು ಆ ಪ್ರೆಷರ್ನ ಮೇಂಟೈನ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಪ್ರೆಗ್ನೆನ್ಸಿನ ಅಂತ ಅನ್ಕೊಂಡಾಗ
0: ಪ್ರೆಷರ್ನು ಮೇಂಟೈನ್ ಮಾಡಬೇಕು. ಈ ಕಿಡ್ನಿ, ಲಿವರ್, ಲಂಗ್ಸ್, ಬ್ರೈನ್ ಏನ್ ಯೂಶಲಿ ಈ ನಾಲ್ಕು ತುಂಬಾ ಇನ್ವಾಲ್ವ್ ಆಗುತ್ತೆ. ಮತ್ತೆ ರಕ್ತ ಅಂದ್ರೆ ಬಿಳಿ ರಕ್ತ ಕಣಗಳು ಎಲ್ಲ ಸರಿಯಾಗಿದೆ. ಈ ತರ ಎಲ್ಲ ಇದ್ದಾಗ ನಾವು ಮಗುವಿಗೂ ಇಂಜೆಕ್ಷನ್ ಕೊಡಬಹುದು, ಅದರ ಒಂದು ಶ್ವಾಸಕೋಶ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗ್ಲಿ.
1: ಕಾಲಿಕವಾಗಿರೋ ಮಗುಗೂ ಕೂಡ ಇಂಜೆಕ್ಷನ್,
0: ಗರ್ಭದಲ್ಲಿರುವ ಮಗುವಿಗೆ ತಾಯಿಯ ಮುಖಾಂತರ ಕೊಡ್ತೀವಿ, ತಾಯಿಗೆ ಇಂಜೆಕ್ಷನ್ ಕೊಡ್ತೀವಿ, ಅದು ಮಗುಗೆ ಹೋಗಿ

0: ಸೇರುತ್ತೆ. ಅದು ಮಗುವಿನ ಒಂದು ಶ್ವಾಸಕೋಶವನ್ನು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇದು ಸಾಧಾರಣ ಒಂದೊಂದು 48 ಗಂಟೆಗಳು ಬೇಕು ಈ ಇಂಜೆಕ್ಷನ್ ಪೂರ್ತಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ. ಸೊ ಕೆಲವೊಮ್ಮೆ ನಮ್ಗೆ ಈ ರೀತಿ ಕಾಯುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆವಾಗ ಎರಡನ್ನೂ ನಾವು ತಕ್ಕಡಿಯಲ್ಲಿ ಹಾಕಿ ಹೇಗೆ ಡಿಸಿಷನ್ ತಗೋತೀವಿ ಅದರ ಮೇಲೆ ಹೋಗುತ್ತೆ. ಒಮ್ಮೊಮ್ಮೆ ಆ ಥರ ಅವಕಾಶಗಳು ನಮಗೆ ಸಿಗೋದಿಲ್ಲ, ತುರಂತವಾಗಿ ಡೆಲಿವರಿ ಮಾಡಬೇಕಾಗಿರೋ ಪರಿಸ್ಥಿತಿಗಳಿರುತ್ತೆ. ಆವಾಗ ಮಗುವಿಗೆ ಈ ಒಂದು ಸೌಲಭ್ಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಹುಟ್ಟಿ ಬಂದಾಗ ಸ್ವಲ್ಪ ಅದಕ್ಕೆ ಪ್ರೀ ಟರ್ಮ್ ಅಕಾಲಿಕವಾಗಿ ಹುಟ್ಟಿದ ಮಕ್ಕಳಿಗೆ ಕೆಲವೊಮ್ಮೆ ಉಸಿರಾಟದಲ್ಲಿ ತೊಂದರೆ ಬರಬಹುದು, ಬ್ರೈನ್ ಡೆವಲಪ್ಮೆಂಟಲ್ಲಿ ತೊಂದರೆ ಬರಬಹುದು, ಕೆಲವೊಮ್ಮೆ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಆಗಬಹುದು, ಈ ರೀತಿಯ ಇಶ್ಯೂಸ್, ಫೀಡಿಂಗ್ ಇಶ್ಯೂಸ್ ಆಗ್ಬೋದು. ಕೆಲವೊಮ್ಮೆ ಬ್ರೈನ್ ಡೆವಲಪ್ಮೆಂಟ್ ಆ ತಕ್ಷಣ ಗೊತ್ತಾಗದಿದ್ರೂ ಬೆಳವಣಿಗೆ ಅಂದರೆ 1 ವರ್ಷ 2 ವರ್ಷದ ಬೆಳವಣಿಗೆಯಲ್ಲಿ ಗೊತ್ತಾಗ್ಬೋದು. ಸೊ ಈ ರೀತಿಯ ತೊಂದರೆಗಳು ಆಗ್ಬಹುದು.
1: ಹಾರ್ಟಿಗೆ ಸಮಸ್ಯೆ ಆಗುತ್ತೆ, ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಅದರಿಂದನೂ ಸಮಸ್ಯೆ ಆಗುತ್ತೆ ಅಂದ್ರೆ, ಜೊತೆಗೆ ಬ್ರೈನ್ ಅಂತ ಕೂಡ ಹೇಳಿದ್ರೆ ಮೆದುಳಲ್ಲೂ ಸಮಸ್ಯೆ ಆಗುತ್ತೆ ಅಂತ, ಆಗ ಏನಾದ್ರು ಗರ್ಭಿಣಿಗೆ ಸೀಜರ್ಸ್ ಬರುವಂತ ಸಾಧ್ಯತೆಗಳಿರುತ್ತಾ?
0: ಇದು ನಾವೀಗ ಇದುವರೆಗೂ ಮಾತಾಡಿದ್ದು ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಅಂತಂದ್ರೆ ಮುಂಚಿತವಾಗಿ, ಎಕ್ಲಾಂಪ್ಸಿಯಾ ಎಕ್ಲಾಂಪ್ಸಿಯಾ ಬರುವ ಮುಂಚಿತವಾಗಿ ನಾವು ನಮ್ಮ ಗರ್ಭಿಣಿಯರಲ್ಲಿ ತೊಂದರೆ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟು ಆ ಎಕ್ಲಾಂಪ್ಸಿಯಾನ ನಾವು ತಡೆಗಟ್ಟಬೇಕು. ಅದು ಪ್ರೀ ಎಕ್ಲಾಂಪ್ಸಿಯಾ ಟ್ರೀಟ್ಮೆಂಟ್ನ ಉದ್ದೇಶ. ಬಟ್ ಕೆಲವೊಮ್ಮೆ ಈ ತಾಯಿ ನಮಗೆ ಎಕ್ಲಾಂಪ್ಸಿಯಾ ಸ್ಟೇಜಲ್ಲೇ ಬರ್ತಾರೆ ಡೈರೆಕ್ಟಾಗಿ, ಅಂದರೆ BP ರಕ್ತದೊತ್ತಡ ಮೊದಲನೇ ಸ್ಟೇಜ್, ಅದಾದ ನಂತರ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ, ಅದರಲ್ಲಿ ಮೆದುಳು ಕೂಡ ಒಂದು. ಮೆದುಳಿಗೆ ತೀವ್ರವಾದ ತೊಂದರೆ ಆದಾಗ ಆಕೆಗೆ ಫಿಟ್ಸ್ ಬರಬಹುದು. ಫಿಟ್ಸ್ ಬಂದಾಗ ಕೆಲವೊಮ್ಮೆ ಆಕೆಗೆ ಸ್ಟ್ರೋಕ್ ರೀತಿಯ ತೊಂದರೆಗಳಾಗ್ಬೋದು, ಕೆಲವೊಮ್ಮೆ ಬ್ರೈನ್ನಲ್ಲಿ ಹೆಮೊರೇಜ್ ಅಥವಾ ರಕ್ತ ಹೆಪ್ಪುಗಟ್ಟಬಹುದು, ರಕ್ತ
1: ಒಡೆದು
0: ಚೆಲ್ಲಬಹುದು, ಎರಡೂ ಪರಿಸ್ಥಿತಿಗಳು ಬರಬಹುದು. ಕೋಮಾಗ ಹೋಗ್ಬಹುದು, ಆಕೆ ಪ್ರಾಣಕ್ಕಪಾಯ ಬರಬಹುದು. ಸೊ ಇವೆಲ್ಲ ಎಕ್ಲಾಂಪ್ಸಿಯಾ ಇಂದ ಆಗುವಂತ ತೊಂದರೆಗಳು. ಒಂದು ಸಲ ಪೇಷಂಟ್ ಎಕ್ಲಾಂಪ್ಸಿಯಾಗಿ ಹೋದ್ರೆ ಅವ್ರಿಗೆ ಇದೇ ತರ ತೊಂದರೆ ಆಗತ್ತೆ ಅಥವಾ ಬದುಕಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಪ್ರಿವೆನ್ಷನ್ ಆ ಲೆವೆಲ್ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿ ಅದಕ್ಕೆ ಮುಂಚೆನೆ ಪ್ರೀ ಎಕ್ಲಾಂಪ್ಸಿಯಾಗೂ ನಾವು ಪೇಷಂಟ್ನ ಹೋಗ್ಲಿಕ್ಕೆ ಬಿಡಬಾರ್ದು. ಬಟ್ ಒಂದು ವೇಳೆ ಹೋದ್ರೆ ಅದನ್ನ ಮೈಲ್ಡ್ ಇದ್ದಾಗಲೇ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲೂ ಸಿವಿಯರ್ ಫಾರ್ಮ್ಗೆ ಹೋಗ್ದಂಗೆ ಅದರಲ್ಲೂ ನೆಕ್ಸ್ಟ್ ಎಕ್ಲಾಂಪ್ಸಿಯಾ ಸ್ಟೇಜ್ಗೆ ಹೋಗ್ದಂಗೆ ನೋಡ್ಕೊಬೇಕಾಗಿರೋದು ನಮ್ಮ ಕೈಲಿರುತ್ತೆ.
1: ತಡೆಗಟ್ಟೋದು ಹೇಗೆ ಇದನ್ನ, ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಎಕ್ಲಾಂಪ್ಸಿಯಾ ಇಂದ ತಡೆಗಟ್ಟೋದು ಹೇಗೆ, ಮತ್ತೆ ಇದು ಅಕಸ್ಮಾತ್ ನಮಗೆ ಇಲ್ಲ ನಮ್ಮ BP ಇದೆ, ಮೊದಲೇ BP ಇತ್ತು, ಯಾಕೆಂದ್ರೆ ಇವಾಗೆಲ್ಲ 35 ವರ್ಷಗಳ ನಂತರ ಗರ್ಭವತಿ ಆಗೋದು ಸಾಮಾನ್ಯವಾಗಿಬಿಟ್ಟಿದೆ. 35 ವರ್ಷಗಳ ನಂತರ ಅಂತ ಅಂದ್ರೆ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಎಲ್ಲವೂ ಅಂದ್ರೆ ಹೈ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಮೆಲಿಟಸ್ ಎಲ್ಲ ಬಂದಿರುತ್ತೆ. ಆಗ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ, ನಾವು ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದೀವಿ ಅಂತ ಅಂದ್ರೆ
0: 35 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಕಿವಿ ಮಾತು. ಆ ವಯಸ್ಸು 35ರ ನಂತರ ಪ್ರೆಗ್ನೆನ್ಸಿ ಮೊದಲನೇದಿರ್ಬಹುದು ಎರಡನೇದಿರಬಹುದು ಸ್ವಲ್ಪ ರಿಸ್ಕಿ, ಸ್ವಲ್ಪ ಆರಾಮದಾಯಕವಾಗಿ ಎಷ್ಟು ತುಂಬಾ ಜನಕ್ಕೆ ಇಲ್ಲದೆ ಇರಬಹುದು ಆ ವಯಸ್ಸಿನ ಕಾರಣದಿಂದಲೇ ಇರಬಹುದು. ಹಾಗಾಗಿ ತೀರಾ ಚಿಕ್ಕ ವಯಸ್ಸು ಅಲ್ಲ, ತೀರಾ 35 ಅಲ್ಲ, ಅದರ ಮಧ್ಯದಲ್ಲಿ 27, 28, 29, 30 ಒಳಗಡೆ ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡೋದು ತುಂಬಾ ಒಳಿತು ಅಥವಾ ಉಚಿತ. 35ರ ನಂತರ ಈಗಾಗಲೇ ಸಕ್ಕರೆ ಕಾಯಿಲೆ ಇದೆ, BP ಕಾಯಿಲೆ ಇದೆ ಅನ್ನುವವರಿಗೆ ಈಗ ಪ್ರೆಗ್ನೆನ್ಸಿ ನಾನು ಜನವರಿಯಿಂದ ಪ್ಲಾನ್ ಮಾಡಬೇಕು ಅನ್ನೋದಾದರೆ, ಸಕ್ಕರೆ ಕಾಯಿಲೆ ಅವರಿಗೆ ಅದಕ್ಕಿಂತ 3 ತಿಂಗಳು ಮುಂಚೆ ಅವರ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಶುಗರ್ ಕಂಟ್ರೋಲಲ್ಲಿ ಇದೆ, ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇದೆ ಅಂದ ನಂತರ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡಬೇಕು. ಇನ್ನು BP ತೊಂದರೆ ಆಗಲೇ ಇರೋರು ಅವರು ಅವರ BPಯನ್ನು ತುಂಬ ನಿಯಂತ್ರಿತವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟೋ ಬಾರಿ BP ಎಲ್ಲ ಇರುವಂತಹ ಹೆಣ್ಣು ಮಕ್ಕಳಿಗೆ ಬಿಗಿನಿಂಗ್ ಅಲ್ಲೇ ಸ್ವಲ್ಪ ಹೆಚ್ಚಿಗೆ BP ಬಂದು ತೊಂದರೆಗಳಾಗೋ ಸಾಧ್ಯತೆಗಳನ್ನೆಲ್ಲ ನಾವು ನೋಡ್ಬಿಟ್ಟಿದೀವಿ. ಆದ ಕಾರಣ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಮುಂಚಿತವಾಗಿಯೇ ಅದನ್ನ ನೀಟಾಗಿ ಕಂಟ್ರೋಲ್ ಮಾಡಿಟ್ಕೊಂಡು ಆ ಒಂದು ಕಾನ್ಫಿಡೆನ್ಸ್ನ ಅವರು ತಗೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಒಳ್ಳೇದು. BP ಸಮಸ್ಯೆ ಮುಂಚೆಯಿಂದನೇ ಇದೆ ಅಂದ್ರೆ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆ ವೈದ್ಯರ ಹತ್ರ ಹೋಗೋದು ಒಳ್ಳೇದು, ಯಾಕಂದ್ರೆ ಕೆಲವು ಮಾತ್ರೆಗಳನ್ನ ನಾವು ತುಂಬಾ ಬಿಗಿನಿಂಗ್ ಸ್ಟೇಜ್ನಲ್ಲೇ ಕೊಡ್ತೀವಿ. ಸೊ ದಟ್ ಹೆಚ್ಚಿಗೆ ರಕ್ತದೊತ್ತಡದ ತೊಂದರೆಗಳು ಅವರನ್ನ ಪ್ರೆಗ್ನೆನ್ಸಿನಲ್ಲಿ ಕಾಡಬಾರದು ಅನ್ನೋದು ಇಂಜೆಕ್ಷನ್ ಮೂಲಕ ಇದೆ, ಮಾತ್ರೆಗಳ ಮೂಲಕ ಇದೆ. ಆ ಪೇಷಂಟ್ಗೆ ನೋಡಿ ಅವರಿಗೆ ಯಾವುದು ಸೂಕ್ತ ಆ ರೀತಿಯಲ್ಲಿ ನಾವು ಕೊಡಬೇಕಾಗುತ್ತೆ.
1: ಕೆಲವರಿಗೆ ಶುರು ಆಗಿಬಿಟ್ಟಿರುತ್ತೆ ಈ ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜಿಗೆ ಬಂದಿರ್ತಾರೆ, ಅವರಿಗೆ ಚಿಕಿತ್ಸೆ
0: ಪ್ರೀ ಎಕ್ಲಾಂಪ್ಸಿಯಾ ಸ್ಟೇಜಿಗೆ ಆಗಲೇ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಸಾಧಾರಣ 7 ತಿಂಗಳು 8 ತಿಂಗಳು ಅಥವಾ ಆರನೇ ತಿಂಗಳು ತುಂಬಾ ಪ್ರಾಬ್ಲಮ್ ಇರುತ್ತೆ.

0: ಅಂಥವರಿಗೆ 6ನೇ ತಿಂಗಳು ಹಿಂಗೆ ನೋಡ್ತೀವಿ. ಆ ಸಮಯದಲ್ಲಿ ಆ ಪ್ರೆಗ್ನೆನ್ಸಿ ಮೈಲ್ಡ್ ಇದೆಯಾ, ಸಿವಿಯರ್ ಇದೆಯಾ, ಕಂಟಿನ್ಯೂ ಮಾಡ್ಬೋದಾ, ಎಷ್ಟು ಟೈಮ್ ಇದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ, ಕೆಲವೊಮ್ಮೆ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಮ್ಮೆ ಪದೇ ಪದೇ ಸ್ಕ್ಯಾನ್ ಮಾಡಿಕೊಂಡು ನೋಡಬೇಕಾಗತ್ತೆ. ಈ ರಕ್ತ ಪರೀಕ್ಷೆಗಳನ್ನೆಲ್ಲ ಪದೇ ಪದೇ ಮಾಡಿ ಆ ರಕ್ತ ಪರೀಕ್ಷೆಗಳಲ್ಲಿ ಏನಾದರೂ ಚೇಂಜಸ್ ಕಾಣ್ತಾ ಇದೆಯಾ, ಮೇಂಟೈನ್ ಆಗ್ತಾ ಇದೆಯಾ, ಅಥವಾ ಸ್ವಲ್ಪ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಬರ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ, ಇದನ್ನ ಅಳೆದು ಈ ತರ ಎಲ್ಲ ಡೆಲಿವರಿ ಮಾಡಬೇಕು ಅಂದ್ರೆ ಸ್ವಲ್ಪ ಟರ್ಷಿಯರಿ ಕೇರ್, ಸ್ವಲ್ಪ ಎಲ್ಲ
1: ಆಧುನಿಕ ತಂತ್ರಜ್ಞಾನ ಇರುವಂತಹ ಆಸ್ಪತ್ರೆ
0: ಎನ್ಐಸಿಯುಗೆ, ಐಸಿಯು ಫೆಸಿಲಿಟಿ ತಾಯಿಗೆ ಬೇಕು. ಆ ತರದ ಫೆಸಿಲಿಟಿನಲ್ಲಿ ಅಡ್ಮಿಟ್ ಆಗಿ ಆ ತರದ ಫೆಸಿಲಿಟಿನಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ.
1: ಇವಾಗ ಆಯ್ತು, ಪ್ರಿ ಎಕ್ಲಾಂಪ್ಸಿಯಾದಿಂದ ಅವರು ಈ ಸರ್ತಿ ಏನೂ ಸಮಸ್ಯೆ ಇಲ್ದಲೆ ಮಗುವಿಗೆ ಜನ್ಮ ನೀಡಿದ್ರು. ಅವರಿಗೆ ಮತ್ತೆ ಈ ಅಂಗಗಳು ಕೆಲವೊಂದು ಸರಿಯಾಗಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿರುತ್ತವೆ ಅಂತ ಹೇಳಿದ್ರಿ. ಅವು ಮುಂದೆ ಅದು ರಿವರ್ಸ್ ಆಗಬಹುದಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತಾ, ಅಂದ್ರೆ ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಶ್ವಾಸಕೋಶದ ಸಮಸ್ಯೆ ಇರಬಹುದು, ಅದೆಲ್ಲ
0: ಅದು ಸಾಮಾನ್ಯವಾಗಿ ರಿವರ್ಸ್ ಆಗುತ್ತೆ. ನಾವು ಎಷ್ಟು ಬೇಗ ಈಗ ಅದು ಈ ತೊಂದರೆಗಳೆಲ್ಲ ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾ ಇದೆ ಅನ್ನುವ ಹಂತದಲ್ಲೇ ಒಮ್ಮೊಮ್ಮೆ ನಾವು ಕ್ರಮ ಕೈಗೊಂಡ್ರೆ ಖಂಡಿತ ಅದೆಲ್ಲ ರಿವರ್ಸ್ ಆಗ್ಬೋದು. ಕೆಲವೊಮ್ಮೆ ಈಗ ನೀಟಾಗಿ ಮುಂಚಿಂದ ನಿಯಂತ್ರಿತವಾಗಿಲ್ಲ, ಸಡನ್ ಆಗಿ ಅವ್ರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಅಂದಾಗ ಎಷ್ಟೋ ಬಾರಿ ತೊಂದರೆಗಳು ಕೂಡ ನೋಡಿದೀವಿ. ಮಗುವಿನ ಹಾರ್ಟ್ ಬೀಟ್ ಕಾಣಿಸದೇ ಇರ್ಬೋದು, ಬಂದಾಗ್ಲೇ ಮಗುವಿನ ಹಾರ್ಟ್ ಬೀಟ್ ಸಿಗ್ತಾ ಇಲ್ಲ, ಮಗು ಒಳಗಡೆನೆ ತೀರ್ಕೊಂಡಿದೆ, ಆತರ ಸಮಸ್ಯೆಗಳಿರ್ಬಹುದು. ಅಥವಾ ಕಿಡ್ನಿ ಸಮಸ್ಯೆಗಳು ಸ್ಟಾರ್ಟ್ ಮಾಡಿ ಆಗಿದೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಬರಬಹುದು. ಲಿವರ್ಗೂ ತೊಂದರೆಗಳಾಗಿ ಕೆಲವೊಮ್ಮೆ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೀವಿ ಅವು ಜಾಸ್ತಿ ಆಗ್ಬಹುದು. ಆಮೇಲೆ ಈ ರಕ್ತ ಕಣಗಳೇನಿರುತ್ತೆ RBCs, ಅವು ಲೈಸಸ್ ಅಂತೀವಿ, ಅವು ಹೊಡೆದೋಗ್ಬಹುದು, ಅಂದ್ರೆ ಅದು ಜಾಂಡಸ್ ರೀತಿಯಲ್ಲಿ ಕಾಣಿಸ್ಕೋಬಹುದು. ಬಿಳಿ ರಕ್ತ ಕಣಗಳು ತುಂಬಾ ಕಮ್ಮಿ ಆಗಬಹುದು. ಇಂಥ ಸಮಯದಲ್ಲಿ ಆಕೆಗೆ ಡೆಲಿವರಿ ನಾವು ಮಾಡ್ಲಿಕ್ಕೆ ಹೋದ್ರೂ ತುರಂತವಾಗಿ ಡೆಲಿವರಿ ಮಾಡಿದ್ರೆ ತಾಯಿ ಬದುಕ್ತಾರೆ. ಆದ್ರೆ ಡೆಲಿವರಿ ಮಾಡುವಾಗ ಮುಂಚೆನೆ ಈ ಸಮಸ್ಯೆಗಳೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ, ಡೆಲಿವರಿ ಮಾಡಿದಾಗ ಕೂಡ ನಾರ್ಮಲ್ ಡೆಲಿವರಿ ಆದ್ರೂ ಅಥವಾ ಸಿಸೇರಿಯನ್ ಮಾಡಿದ್ರು ಕೂಡ ತುಂಬಾ ಅತೀವ ರಕ್ತಸ್ರಾವ ಆಗುವಂತ ಸಮಸ್ಯೆಗಳು ಬರುತ್ತೆ. ಈ ರಕ್ತಸ್ರಾವಕ್ಕೆ ನಾವು ಎಷ್ಟೇ ಪ್ರಿಪೇರ್ಡ್ ಇದ್ರೂ ಕೆಲವೊಮ್ಮೆ ಅವರು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ರಕ್ತ ಸ್ರಾವ ಆಯ್ತು, ತುರಂತವಾಗಿ ನಾವು ರಕ್ತ ಅರೇಂಜ್ ಮಾಡ್ಕೊಂಡ್ವಿ, ಈ ಬಿಳಿ ರಕ್ತ ಕಣಗಳನ್ನು ಕೊಟ್ವಿ, ಆ ಪ್ಲಾಸ್ಮಾ FFPs ಅಂತೀವಿ ಅದನ್ನು ಕೊಟ್ವಿ, ಸೊ ಅದೆಲ್ಲವನ್ನು ಕೊಟ್ಟು ಆಕೆಗೆ ಕ್ಲಾಟಿಂಗ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ನಾವು ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಕೆಲವೊಮ್ಮೆ ಬ್ಲೀಡಿಂಗ್ ಅನ್ನೋದು ನಾವು ಅನ್ಕೊಳ್ಳೋ ತರ ಇರೋದಿಲ್ಲ. ತುಂಬಾ ಹೆಚ್ಚಾದಾಗ ಆಕೆಗೆ ಕಿಡ್ನಿ ಸಮಸ್ಯೆ, ಲೈಫ್ ಲಾಂಗ್ ಉಳಿದಿರುವಂತಹದ್ದನ್ನು ನೋಡಿದೀವಿ. ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಬರುವಂತಹದ್ದನ್ನು ನೋಡಿದೀವಿ. ಕೆಲವೊಮ್ಮೆ ಇವೆಲ್ಲವುಗಳಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಮಾಡ್ಸ್ ಅಂತ ಹೇಳ್ತೀವಿ, ಎಲ್ಲ ಅಂಗಾಂಗಗಳು ಏನು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವೋ ಅವು ಪೂರ್ತಿ ಫೇಲ್ಯೂರ್ ಆಗಿ ಆಕೆಯನ್ನ ಕಳ್ಕೊಳ್ಳಬಹುದು. ಆ ಪರಿಸ್ಥಿತಿಗೂ ಆಕೆ ಹೋಗಬಹುದು.
1: ಇವರು ಈ ಪ್ರೀ ಎಕ್ಲಾಂಪ್ಸಿಯಾಗೆ ತುತ್ತಾಗಿ ಮಗುವನ್ನ ಹೆತ್ತವರು ಮುಂದೆ ಇನ್ನೊಂದ್ಸರ್ತಿ ಗರ್ಭಧಾರಣೆ ಮಾಡಬಹುದಾ? ಮಾಡಿದ್ರೆ ಆ ಗರ್ಭಾವಸ್ಥೆಯಲ್ಲೂ ಕೂಡ ಇವರಿಗೆ ಈ ಸಮಸ್ಯೆ ಬರುತ್ತಾ?
0: ಇದು ಸಾಧಾರಣವಾಗಿ ಈ ಜೀನ್ಸ್ ಅಂದ ಅಂತ ಹೇಳಿದೆ, ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿಲಿದ್ರೆ ಮತ್ತೆ ಬರುತ್ತೆ, ಮಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಮತ್ತೆ ಬರುತ್ತೆ, ಸೊ ಒಂದು ಸಲ ಬಂದಿದೆ ಅಂದ್ರೆ ಮತ್ತೆ ಬರಬಹುದು. ಆದ್ರೆ ಕೆಲವರಿಗೆ ತುಂಬಾ ಬೇರೆ ಸಮಸ್ಯೆಗಳಿರುತ್ತೆ, SLE, ಆಪ್ಲಾ ಸಿಂಡ್ರೋಮ್, ಈ ಆಟೋಇಮ್ಯೂನ್ ಡಿಸೀಸಸ್, ಅವರಿಗೆ ಅವರ ಒಂದು ದೇಹ ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದೆ ಅದನ್ನ ಅಳೆದು ತಾಯಿಗೆ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಎಷ್ಟು ರಿಸ್ಕ್ ಇದೆ, BP ಎಷ್ಟು ರಿಸ್ಕ್ ಇದೆ ಅದನ್ನ ಅಳೆದು ಇದೆಲ್ಲ ವೈದ್ಯರ ಸಲಹೆಯನ್ನ ತಗೊಂಡು ಅವರು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾ ಮಾಡಬಾರ್ದ ನೋಡಿಕೊಳ್ಳೋದು ಉತ್ತಮ. ಸಾಧಾರಣವಾಗಿ ಬರೀ ರಕ್ತದೊತ್ತಡ ಬಂದಿತ್ತು ಅನ್ನೋರಿಗೆ ಮತ್ತೆ ರಕ್ತದೊತ್ತಡ ಬರಬಹುದು. ಆ ಬರಕ್ಕೆ ಮುಂಚೆ ಕೆಲವು ಮಾತ್ರೆಗಳನ್ನ ನಾನು ನಿಮ್ಗೆ ಹೇಳಿದೆ, ಸ್ವಲ್ಪ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೆಲ್ಲವನ್ನು ವೈದ್ಯರ ಹತ್ರ ಅವರು ಕೂಲಂಕುಷವಾಗಿ ಹೇಳ್ಕೋಬೇಕು, ನನಗೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ಈ ತರ ಇತ್ತು, ಈ ತರ ಆಗಿತ್ತು. ಸೊ ಅವಾಗ ನಾವು ಅದನ್ನ ಈ ಪ್ರೆಗ್ನೆನ್ಸಿನಲ್ಲಿ ಪ್ರಿವೆಂಟ್ ಮಾಡಕ್ಕೆ ಏನೇನು ಔಷಧಿಗಳನ್ನ ನಾವು ಕೊಡಬಹುದು, ಏನೇನು ಟೆಸ್ಟ್ಗಳನ್ನ ಮುಂಚಿತವಾಗಿ ನಾವು ಮಾಡಿಸಿ ನಾವು ಸ್ವಲ್ಪ ಜಾಗೃತಿಯಾಗಿರಬಹುದು ಅದನ್ನ ನಾವು ನೋಡಬಹುದು.
1: ಡಾಕ್ಟ್ರೆ, March 17 ನಾವು ವಿಶ್ವ ರಕ್ತದೊತ್ತಡ ದಿನವನ್ನ ಆಚರಿಸಿದೀವಿ. ಅದರಲ್ಲೂ ಈ ಗರ್ಭಿಣಿಯರಲ್ಲಿ ರಕ್ತದೊತ್ತಡ ನೀವು ಹೇಳದಾಗೆ ಇಷ್ಟೊಂದು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಇದು ಮಗುವಿಗೂ ಸಮಸ್ಯೆ ಆಗೋದ್ರಿಂದ ನಮ್ಮ ಗರ್ಭಿಣಿ ತಾಯಂದ್ರಿಗೆ ಕಾರ್ಯಕ್ರಮದ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಈ ಬಾರಿಯ ಧ್ಯೇಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಥವಾ ವಿಶ್ವ ರಕ್ತದೊತ್ತಡದ ಅತಿ ಹೆಚ್ಚು ರಕ್ತದೊತ್ತಡದ ದಿನಾಚರಣೆ. ಇದರ ಒಂದು ಧ್ಯೇಯ ಆಗಿತ್ತು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ ಬಿ ಪಿ

0: ರೆಗ್ಯುಲರ್ಲಿ ಅಂಡ್ ಡಿಫೀಟ್ ಸೈಲೆಂಟ್ ಕಿಲ್ಲರ್. ಸೊ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದ್ರೆ ಇದು ಒಂದು ವ್ಯಕ್ತಿಯಿಂದ ಶುರುವಾಗುವಂಥದ್ದು. ಈಗ BP ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ನೋಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ಆ ವ್ಯಕ್ತಿಗೆ ಗರ್ಭಾವಸ್ಥೆಯಲ್ಲೂ BP ಬರಬಹುದು, ಅದರಿಂದ ತೊಂದರೆ ಆಗಬಹುದು ಅನ್ನುವ ಅರಿವಿರಬೇಕು. ಕರೆಕ್ಟ್ ಆಗಿ BP ಚೆಕ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಆಗೋದಕ್ಕೆ ಮುನ್ನವೂ ಚೆಕ್ ಮಾಡ್ಕೋಬೇಕು. BP ಬರೋ ಸಾಧ್ಯತೆಗಳು, ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಅದಾದ ನಂತರ ಒಬೆಸಿಟಿ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆ ತೂಕ ಹೆಚ್ಚಿದ್ರೆ ತೂಕ ಕಮ್ಮಿ ಮಾಡ್ಕೋಬೇಕು, BP ಸಮಸ್ಯೆ ಆಗ್ಲೇ ಕಾಡ್ತಾ ಇದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಡಯಾಬಿಟೀಸ್ ಮುಂಚಿತವಾಗಿದ್ರೆ ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು, ಥೈರಾಯ್ಡ್ ಸಮಸ್ಯೆ ಇದ್ರೆ ಅದನ್ನು ಸಹ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ನಂತರ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕು. ಒಂದು ಸಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು, ವೈದ್ಯರ ಸಲಹೆ ತಗೊಂಡು BP ಎಲ್ಲವನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರೆಗ್ನೆನ್ಸಿನಲ್ಲೂ ಊಟ ತಿಂಡಿ ಎಲ್ಲವನ್ನು ಸ್ವಲ್ಪ ನಿಯಮಿತವಾಗಿ ಮಾಡಬೇಕು. ಸೊಪ್ಪು, ತರಕಾರಿ, ಹಣ್ಣು ಇವುಗಳು ಹೆಚ್ಚಾಗಿರುವಂತೆ ತಗೋಬೇಕು. ಪ್ರೆಗ್ನೆನ್ಸಿನಲ್ಲೂ ಹೆಚ್ಚು ತೂಕ ಆಕೆ ಹೊಂದಬಾರದು. ಪ್ರೆಗ್ನೆನ್ಸಿನಲ್ಲೂ ಸಾಧಾರಣವಾಗಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಆದ ನಂತರ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಮುಂಚೆ 15 ನಿಮಿಷವಾದರೂ ವಾಕ್ ಮಾಡಿ ಅಂತ ಹೇಳ್ತೀವಿ. ಇವೆಲ್ಲವೂ ಮಾಡೋದ್ರಿಂದ ಹೆಚ್ಚು ವೆಯ್ಟ್ ಗೇನ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕೂಡ ಪ್ರೆಗ್ನೆನ್ಸಿ ಸಮಯದಲ್ಲಿ BP ಬರೋದನ್ನ ತಪ್ಪಿಸಬಹುದು. ಇದು ವೈಯಕ್ತಿಕವಾಗಿ ಗರ್ಭಿಣಿಗೆ ಬೇಕಾಗಿರುವಂತಹ ಒಂದು ಅರಿವು. ಆದ್ರೆ ಆಕೆಯ ಫ್ಯಾಮಿಲಿ, ಯಾಕಂದ್ರೆ ಇಲ್ಲಿ ಹೇಳಿರೋದು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಆಕೆಯ ಕುಟುಂಬ ಆಕೆಯನ್ನ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಒತ್ತಡವನ್ನೆಲ್ಲ ಸ್ವಲ್ಪ ಆಕೆಗೆ ನಿಯಮಿತವಾಗಿ ಕಡಿಮೆ ಕೊಡಬೇಕು. ಊಟ ವ್ಯವಸ್ಥೆ ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಇದು ನಂತರ ಆರೋಗ್ಯ ಸಂಸ್ಥೆಗಳಿಗೆ ಬರುತ್ತೆ, PHC, CHC, ಅಲ್ಲೆಲ್ಲ ಸೂಕ್ತವಾಗಿ BP ಚೆಕ್ ಮಾಡಿ ಕರೆಕ್ಟ್ ಟೈಮ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಿಗೆ ಅಥವಾ ಹೈಯರ್ ಸೆಂಟರ್ಸ್ಗೆ ಅವರು ರೆಫರ್ ಮಾಡುವಂಥದ್ದು. ಇವೆಲ್ಲವನ್ನು ಮಾಡಿದ ನಂತರ ಗೌರ್ಮೆಂಟ್ ಪಾಲಿಸಿಗಳು, ಹೆಲ್ತ್ ಸಿಸ್ಟಮ್ಸ್ ಅಲ್ಲಿ NICU, ICU ಫೆಸಿಲಿಟಿ ಇವೆಲ್ಲವನ್ನು ಜಾಸ್ತಿ ಮಾಡುವಂಥದ್ದು. ಹೀಗೆ ವಿ ಕ್ಯಾನ್ ಡಿಫೀಟ್ ದಿಸ್ ಸೈಲೆಂಟ್ ಕಿಲ್ಲರ್.
1: ಓಕೆ, ಮತ್ತೆ May 22 ನಾವು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ.
0: ಎಸ್ ಮ್ಯಾಮ್.
1: ಇದರ ಮಹತ್ವ ಮತ್ತೆ ಇದರ ಧ್ಯೇಯ ವಾಕ್ಯದ ಬಗ್ಗೆ ಹೇಳೋದಾದ್ರೆ,
0: ಈ ಬಾರಿಯ ಥೀಮ್ ನೋ ದ ಸಿಂಪ್ಟಮ್ಸ್ ಟೇಕ್ ಆಕ್ಷನ್, ನೋ ದ ಸಿಂಪ್ಟಮ್ಸ್ ಅರ್ಲಿ ಆಕ್ಷನ್ ಸೇವ್ಸ್ ಲೈವ್ಸ್. ಸೊ ನೋ ದ ಸಿಂಪ್ಟಮ್ಸ್ ಅಂದ್ರೆ ಈಗ ನಾವು ಸಿಂಪ್ಟಮ್ಸ್ ಅನ್ನ ಆಗ್ಲೇ ಡಿಸ್ಕಸ್ ಮಾಡಿದೀವಿ, ವಿವರವಾಗಿ ಹೇಳಿದೀವಿ. ಪ್ರೀ ಎಕ್ಲಾಂಪ್ಸ್ ಆ ಸಿಂಪ್ಟಮ್ಸ್ ಅನ್ನ ಮತ್ತೆ ಒಂದು ಸಲ ಹೇಳ್ತೀನಿ. ಮೇಲಿಂದ ಕೆಳಗಡೆ ಹೋದ್ರೆ, ತಲೆಯಿಂದ ಕಾಲ್ಭಾಗಕ್ಕೆ ತನಕ ಹೋದ್ರೆ, ಒಂದು BP ಹೆಚ್ಚಿರುವಂತವರಿಗೆ, ಅಥವಾ ಕೆಲವೊಮ್ಮೆ BP ಹೆಚ್ಚಿದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ವೈದ್ಯರ ಹತ್ರ ಜಾಸ್ತಿ ಇರೋದಿಲ್ಲ, ಮಧ್ಯದಲ್ಲಿ ಜಾಸ್ತಿ ಆಗಿರುತ್ತೆ, ಆಗ್ಲೇ ಅದು ಒಂದು ವಾರದಲ್ಲೋ 2 ವಾರದಲ್ಲೋ ತೊಂದರೆಗಳು ಕೂಡ ಆಗಬಹುದು. ಅಂತ ಒಂದು ಸಂದರ್ಭದಲ್ಲಿ ತಲೆನೋವು, ಕಣ್ಣು ಮಂಜಾಗೋದು, ವಾಂತಿ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗೋದು, ಪಕ್ಕೆ ನೋವು ಬರೋದು, ಬಲದ ಕಡೆ ಪಕ್ಕೆ ನೋವು ಹೆಚ್ಚಾಗಿ ಬರೋದು, ಯೂರಿನ್ ಔಟ್ಪುಟ್ ಕಮ್ಮಿ ಆಗೋದು, ಮತ್ತೆ ದೇಹ ಬಾತ್ಕೊಳ್ಳೋದು, ಕಾಲ್ ಬಾತ್ಕೊಳ್ಳೋದು, ತೊಡೆ ಬಾತ್ಕೊಳ್ಳೋದು, ಹಾಗೆ ಅದು ಕಾಲಿಂದ ಮೇಲೆ ಮುಖವೂ ಕೂಡ ಬಾತ್ಕೊಳ್ಳುವಂತಹ ಸಮಸ್ಯೆಗಳು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಫಿಟ್ಸ್ ಆಗಿ ಬರುತ್ತೆ.
1: ಈ ಲಕ್ಷಣಗಳು ಇದ್ರೆ ನೀವು ಬೇಗ ನಿಮ್ಮ ಸಿಂಪ್ಟಮ್ನ ಅರ್ಥ ಮಾಡಿಕೊಂಡು, ಗರ್ಭಿಣಿ ಅಂತ ಅಂದ್ರೆ ಕಾಲಕಾಲಕ್ಕೆ ವೈದ್ಯರನ್ನ ಕಾಣಲೇಬೇಕಾಗತ್ತೆ, ಕಂಡು ನಿಮ್ಮ ಸಮಸ್ಯೆಗಳನ್ನ ಅದು ಮುಂದಕ್ಕೆ ಹೋಗದೆ ಇದ್ದ ಹಾಗೆ ನೋಡಿಕೊಂಡು ನಿಮ್ಮ ಮಗುನೂ ಆರೋಗ್ಯವಂತ ಮಗುವಾಗಿ ಹುಟ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೇ, ಇಷ್ಟೊತ್ತು ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಆಕಾಶವಾಣಿಗೂ ಧನ್ಯವಾದಗಳು.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ.

0: ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.
1: ಕೃಷಿಯಾಗಿರಬಹುದು ಅಥವಾ ತೋಟಗಾರಿಕೆಯಾಗಿರಬಹುದು, ಇವೆರಡೂ ಸಹ ಮಾನವನ ಪೌಷ್ಟಿಕಾಂಶದ ಭದ್ರತೆ, ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಸುಧಾರಣೆಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಪ್ರಮುಖವಾದಂತಹ ತೋಟಗಾರಿಕಾ ಬೆಳೆಗಳಾದ ಹಣ್ಣು ತರಕಾರಿಗಳು ಮಾನವನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಪುಷ್ಪ ಕೃಷಿ ಅಂದರೆ ಅಲಂಕಾರಿಕ ಹೂವುಗಳು ಮಾನವನ ಸೌಂದರ್ಯಕ್ಕೂ ಮತ್ತು ಪರಿಸರದ ಸೌಂದರ್ಯಕ್ಕೂ ಪೂರಕವಾಗಿದೆ. ಈ ಹಣ್ಣು ತರಕಾರಿಗಳು, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳು, ಹೂವಿನ ಕೃಷಿ, ಈ ಎಲ್ಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದ್ರಿಂದ ಇದನ್ನು ಒಂದು ಉದ್ಯಮವಾಗಿ ಪರಿವರ್ತಿಸಬಹುದು. ಇದರಿಂದ ರೈತನು ಕೂಡ ಒಬ್ಬ ಉದ್ಯಮಿಯಾಗಿ ಪರಿವರ್ತನೆಯಾಗಬಹುದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಹಲವು ಯೋಜನೆಗಳನ್ನು ಆರಂಭಿಸಿದೆ. ಇದರಲ್ಲಿ ಎನ್ಎಚ್ಎಂ ಅಂದರೆ ರಾಷ್ಟೀಯ ತೋಟಗಾರಿಕಾ ಮಿಷನ್, ಇದು 2005-06 ಹತ್ತನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭವಾಯಿತು. ತೋಟಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ರೈತರಿಗೆ ಮಾಹಿತಿಯನ್ನು ಒದಗಿಸುವುದು, ತರಬೇತಿಯನ್ನು ನೀಡುವುದು ಮತ್ತು ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಸವಲತ್ತುಗಳನ್ನು ನೀಡುವುದು, ಸಹಾಯಧನವನ್ನು ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ರೈತರಿಗೆ ತರಕಾರಿ, ಹಣ್ಣು, ಹೂವು, ಸಾಂಬಾರು ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಲವು ಬೆಳೆಗಳು, ಸಾಂಬಾರು ಪದಾರ್ಥಗಳು ವಿದೇಶಗಳಿಗೂ ರಫ್ತು ಆಗ್ತಾ ಇರೋದ್ರಿಂದ ಇಂತಹ ತೋಟಗಾರಿಕಾ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಿಸುವುದು ಕೂಡ ಈ ಯೋಜನೆಯ ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರವು ಆರಂಭಿಸಿರುವ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಫಲಾನುಭವಿ ರೈತರು ವಿವಿಧ ರೀತಿಯ ಹಣ್ಣು, ಹೂವು, ತರಕಾರಿ, ಔಷಧೀಯ ಸಸ್ಯಗಳು, ಸಂಬಾರು ಪದಾರ್ಥಗಳನ್ನು ಬೆಳೆಯಬಹುದು. ಈ ಯೋಜನೆಯಿಂದ ರೈತರ ಆದಾಯ ಹೆಚ್ಚುವ ಜೊತೆಗೆ ಆರ್ಥಿಕತೆಯ ತ್ವರಿತ ಬೆಳವಣಿಗೆ ಕೂಡ ಆಗತ್ತೆ. ನಮ್ಮ ದೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಅಡಿಯಲ್ಲಿ ದ್ರಾಕ್ಷಿ, ಮಾವು, ಅನಾನಸ್, ಪೇರಲ, ಚಿಕ್ಕು, ದಾಳಿಂಬೆ, ಬಾಳೆ ಇನ್ನು ಬಹಳಷ್ಟು ಹಣ್ಣುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ 2015-16 ಸಾಲಿನಲ್ಲಿ ನಮ್ಮ ದೇಶದ ಒಟ್ಟು ಹಣ್ಣಿನ ಉತ್ಪಾದನೆ 90,183 ಟನ್ಗಳಷ್ಟಿತ್ತು. ಸಾಂಬಾರು ಪದಾರ್ಥಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಭಾರತಕ್ಕೆ ಮೊದಲ ಸ್ಥಾನವಿದೆ. ಹಾಗೆಯೇ ನಮ್ಮ ದೇಶವನ್ನ ಮಸಾಲೆಗಳ ತವರು ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ನಮ್ಮ ದೇಶವು ಮಸಾಲೆಗಳ ರಫ್ತಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತರಕಾರಿ ಉತ್ಪಾದನೆಯಲ್ಲಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹೂಕೋಸು ಇತ್ಯಾದಿ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ 2015-16 ಸಾಲಿನಲ್ಲಿ ಒಟ್ಟು 1.69 ಲಕ್ಷ ಟನ್ ತರಕಾರಿ ಉತ್ಪಾದನೆಯಾಗಿದೆ. ಇಡೀ ವಿಶ್ವದಲ್ಲಿ ತರಕಾರಿ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹಾಗಾಗಿ ಈ ಎಲ್ಲ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಈ ಯೋಜನೆಯ ಮೂಲಕ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನ ನೀಡುವ ಮೂಲಕ ಸಾಂಪ್ರದಾಯಿಕ ಕೃಷಿಗೆ ಬದಲಾಗಿ ಆಧುನಿಕ ಕೃಷಿಯತ್ತ ರೈತರನ್ನ ಆಕರ್ಷಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಎನ್ಎಚ್ಎಂ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯಡಿ ರೈತರಿಗೆ ನೀರಾವರಿ, ನೆಟ್ ಹೌಸ್, ಬೆಳೆಗಳನ್ನು ಶೇಖರಣೆ ಮಾಡಲು ಶೇಖರಣೆ ಮತ್ತು ಬೇಲಿ ಇತ್ಯಾದಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಾ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ರೈತರಿಗೆ ನೀಡುವ ಆರ್ಥಿಕ ಸಹಾಯಕ್ಕಾಗಿ ರಾಜ್ಯ ಸರ್ಕಾರದ ವಂತಿಕೆಯಲ್ಲಿ ಶೇಕಡ 35-50 ನೀಡಲಾಗ್ತಾ ಇದ್ದು ಉಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಇನ್ನು ಔಷಧೀಯ ಸಸ್ಯಗಳಾದ ಅಲೋವೆರಾ, ಕಲಾಮಾಂಗ್, ತುಳಸಿ, ಆಮ್ಲ, ಶತಾವರಿ, ಬ್ರಾಹ್ಮಿ, ಪಿಪ್ಪಲಿ, ಅಶ್ವಗಂಧ, ತೇಜ್ ಪತ್ತ ಇಂತಹ ಔಷಧೀಯ ಸಸ್ಯಗಳಿಗೆ ಶೇಕಡ 20 ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಸರ್ಪಗಂಧ, ಚಿತ್ರ, ಕಲಿಹಾರಿ ಸಸ್ಯಗಳಿಗೆ ಶೇಕಡ 50 ಹಾಗೂ ಗುಗ್ಗಲಿ ಬೆಳೆಗೆ ಶೇಕಡ 75 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ನರ್ಸರಿ ನಿರ್ಮಾಣಕ್ಕೆ ಶೇಕಡ 50 ಸಹಾಯಧನ, ಒಣಗಿಸುವ ಶೆಡ್ ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನ, ಶೇಖರಣೆಗಾಗಿ ಗೋದಾಮು ನಿರ್ಮಾಣಕ್ಕೆ ಶೇಕಡ 50-100 ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಔಷಧೀಯ ಸಸ್ಯಗಳ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಔಷಧೀಯ ಸಸ್ಯಗಳ

0: ಕೃಷಿ, ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆಗೆ ನೆರವನ್ನು ನೀಡಲಾಗ್ತಾ ಇದೆ. ಅಲ್ಲದೆ ರಫ್ತಿಗೆ ಹೆಚ್ಚಿನ ಬೇಡಿಕೆ ಇರುವ ಔಷಧೀಯ ಸಸ್ಯಗಳ ಕೃಷಿಯನ್ನ ಬೆಂಬಲಿಸಲಾಗ್ತಾ ಇದೆ. ಇವುಗಳನ್ನು ಸ್ಥಳೀಯ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತೆ. ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗಾಗಿ ನೆರವನ್ನು ನೀಡಲಾಗ್ತಾ ಇದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಉತ್ಪಾದಿಸಲು ಸಾಧ್ಯವಾಗುತ್ತೆ. ಈ ಯೋಜನೆಯ ಮೂಲಕ ಆಹಾರ ಬೆಳೆಗಳಿಗೆ ಹೋಲಿಸಿದರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀರಾವರಿಯ ಅವಶ್ಯಕತೆ ಕಡಿಮೆಯಾಗಿದೆ. ತೋಟಗಾರಿಕೆಯಲ್ಲಿ ಬೆಳೆದ ಬೆಳೆಗಳಿಗೆ ವರ್ಷವಿಡೀ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ. ಇದರಿಂದಾಗಿ ಬೆಳೆಗಳನ್ನು ಮಾರಾಟ ಮಾಡಲು ರೈತರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಯೋಜನೆಯಡಿ ರೈತರು ಒಮ್ಮೆ ಬೆಳೆದರೆ ಹಲವು ವರ್ಷಗಳವರೆಗೆ ಉತ್ಪಾದನೆಯನ್ನು ತೆಗೆದುಕೊಳ್ಳಬಹುದು. ತೋಟಗಾರಿಕೆ ಮೂಲಕ ಬೆಳೆಯುವ ಬೆಳೆಗಳು ಆಹಾರ ಬೆಳೆಗಳಿಗಿಂತ ಹೆಚ್ಚು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಎಲ್ಲ ಕಾರಣಕ್ಕಾಗಿ ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಪಡೆದುಕೊಳ್ಳೋದ್ರಿಂದ ಹೆಚ್ಚಿನ ಪ್ರಯೋಜನವಿದೆ. ಈ ರಾಷ್ಟೀಯ ತೋಟಗಾರಿಕಾ ಮಿಷನ್ ಅಡಿ ಫಲಾನುಭವಿಗಳು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅವಶ್ಯಕ. ಈ ಯೋಜನೆಗೆ ಔಷಧೀಯ ಸಸ್ಯಗಳ ಉತ್ಪಾದಕರು, ರೈತ ಸಂಘಗಳು, ಸ್ವಸಹಾಯ ಗುಂಪುಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಪೊರೇಟ್ ಕಂಪನಿಗಳು, ಖಾಸಗಿ ಅಥವಾ ಸಾರ್ವಜನಿಕ ಉದ್ಯಮಗಳು ಮತ್ತು ಔಷಧೀಯ ವಲಯದ ಇತರ ಪಾಲುದಾರರು ಈ ತೋಟಗಾರಿಕಾ ಮಿಷನ್ ಯೋಜನೆಗೆ ಅರ್ಹರು. ಈ ಯೋಜನೆಯಡಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಪಾಲುದಾರರು ಅಥವಾ ಗುಂಪುಗಳು, ಜಿಲ್ಲಾ ತೋಟಗಾರಿಕಾ ಮಿಷನ್ ಸಮಿತಿಯ ಮೂಲಕ ಮತ್ತು ಅಂತರ್ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಯೋಜನೆಯ ಪ್ರಸ್ತಾವನೆಯನ್ನು ಮಿಷನ್ ಪ್ರಧಾನ ಕಚೇರಿಗೆ ಸಲ್ಲಿಸಬಹುದು. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನ ಪಡೆದುಕೊಳ್ಳೋದಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ರೈತರು ತೋಟಗಾರಿಕಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬೇಕು. ವೆಬ್ಸೈಟ್ನ ಮುಖಪುಟದಲ್ಲಿ ಸ್ಕೀಮ್ಗಳ ಲಾಭ ಪಡೆಯಲು ಅನ್ವಯಿಸು ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಆಗ ಡ್ಯಾಶ್ಬೋರ್ಡ್ನಲ್ಲಿ ನೀವು ಕೆಲವು ಸ್ಕೀಮ್ಗಳ ಬಾಕ್ಸ್ಗಳನ್ನು ನೋಡುತ್ತೀರಿ. ನೀವು ರಾಷ್ಟೀಯ ತೋಟಗಾರಿಕಾ ಮಿಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆಗಾಗಿ ಹಣಕಾಸಿನ ವರ್ಷ ಮತ್ತು ಅರ್ಜಿದಾರರ ಕೆಲವು ಮಾಹಿತಿಯನ್ನ ನಿಮಗೆ ಕೇಳಲಾಗುತ್ತೆ. ಅಗತ್ಯ ಮಾಹಿತಿಯನ್ನ ನಮೂದಿಸಿದ ನಂತರ ನಿಮ್ಮ ಡಿಬಿಟಿ ನೋಂದಣಿ ಸಂಖ್ಯೆಯನ್ನ ನಮೂದಿಸಬೇಕು. ಡಿಬಿಟಿ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನ ದೃಢೀಕರಿಸಿದ ನಂತರ ರಾಷ್ಟೀಯ ತೋಟಗಾರಿಕೆ ಮಿಷನ್ಗಾಗಿ ಆನ್ಲೈನ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತೆ. ಈ ಅರ್ಜಿ ನಮೂನೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ ಮುಂತಾದ ಕೆಲವು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಈ ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಅಥವಾ ರೈತರು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಭೇಟಿ ನೀಡಿ ಈ ಎನ್ಎಚ್ಎಂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಈ ಯೋಜನೆಯ ಸವಲತ್ತುಗಳೇನು, ಇದಕ್ಕಿರುವ ಪ್ರೋತ್ಸಾಹಗಳೇನು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಬಹುದು.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಈ ವಿಷಯದ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ಭವನದ

0: ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ಅವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030ರ ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ 100 ಅಮೆರಿಕನ್ ಡಾಲರ್ ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 2.71 ರೂಪಾಯಿ ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ 102.12 ರೂಪಾಯಿ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ 95.20 ರೂಪಾಯಿಯಾಗಲಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 011-407-95-00 ಸಂಪರ್ಕಿಸಬಹುದು ಅಥವಾ cuet-ugintea.ac.in ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ

0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟಗಳನ್ನು ಬಹುಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರೆಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30ಕ್ಕೆ ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಎಚ್ಒನ್ ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಸ್ವರ ಮಾಧುರ್ಯ ಕಾರ್ಯಕ್ರಮ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ಏನೋ ಸುದೀನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಇಂದಿನ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ವೈಕೆ ಮುದ್ದುಕೃಷ್ಣ ಅವರು ಹಾಡಿರುವ ವಚನಗಳು. ಮೊದಲಿಗೆ ಹಡಪದ ಲಿಂಗಮ್ಮ ಅವರ ವಚನ. ಕರುಳು ಒಣಗಿತ್ತು, ತನುವು ಕರುಗಿತ್ತು.

0: ಇದುವರೆಗೆ ವೈಕೆ ಮುದ್ದುಕೃಷ್ಣ ಅವರು ಹಾಡಿದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ ಕಾರ್ಯಕ್ರಮ. ಆಕಾಶವಾಣಿ ಮಂಗಳೂರು ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು

0: ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಮಂಗಳೂರು.

ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ವಿಜಯ್ ಅಂಬ್ಲಮಗರು. ನಾನು ಎಲ್ ಐ ಸಿಯಲ್ಲಿ ದುಡಿದಿದ್ದೆ, ಈಗ ನಿವೃತ್ತಿಯಾಗಿ 21 ವರ್ಷ ಆಯಿತು. ನಾನು ಕೃಷಿ ಕೆಲಸ ಮಾಡ್ತಿದ್ದೇನೆ ಸ್ವಂತ. ಮಂಗಳೂರು ಆಕಾಶವಾಣಿಯ ದೊಡ್ಡ ಅಭಿಮಾನಿ ನಾನು.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ವಿಜಯ್ ಅಂಬ್ಲಮೊಗರು ಅವರ ಭಾವಲಹರಿಯನ್ನು.
1: ನನಗೆ ಈಗ 81 ವರ್ಷ. ನಾನು ಸಣ್ಣ ಪ್ರಾಯದಿಂದಿರಲೇ ರೇಡಿಯೋವನ್ನು ಆಲಿಸ್ತಾ ಇದ್ದೇನೆ. ಸುಮಾರು 10 ವರ್ಷ ಪ್ರಾಯದಲ್ಲಿ ಇರುವಾಗಲೇ ಒಳ್ಳೊಳ್ಳೆಯ ಹಾಡುಗಳು ಬರ್ತಿತ್ತು. ಮತ್ತೆ ಅಮೀನ್ ಎಂಬವರ, KP ರೈ ಎಂಬವರ ಕಾರ್ಯಕ್ರಮ ನಡೆಯುತ್ತಿತ್ತಾಗ ಆಗಲೂ ತುಂಬ ಆಲಿಸ್ತಾ ಇದ್ದೆ. ಒಳ್ಳೆಯ ಹಾಡು ಬರ್ತಿತ್ತು. ಕೃಷಿ ವಿಚಾರ ಸಂಗೀತವನ್ನು ಕೇಳ್ತಾ ಇದ್ದೇನೆ. ಹೆಚ್ಚಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇನೆ. ಯಾವ ಕಾರ್ಯಕ್ರಮವನ್ನು ಬಿಡುವುದಿಲ್ಲ. ಬೆಳಿಗ್ಗೆ ಸಂಜೆ ಇಡೀ ದಿನ ಹೆಚ್ಚಾಗಿ ಯಾವ ಮಾಹಿತಿ ಬೇಕಾದರೂ ನಮ್ಮ ಆಕಾಶವಾಣಿಯಲ್ಲಿ ಪಡೆಯಬಹುದಾಗಿದೆ. ಹಾಗಾಗಿ ಮಂಗಳೂರು ಆಕಾಶವಾಣಿಗೆ ನಾನು ಚಿರಹರಿಯಾಗಿದ್ದೇನೆ, ಮಾತ್ರವಲ್ಲ ಅಭಿಮಾನಿ ಕೂಡ. ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನ್ನ ರಾಗ ತಾಣ ಪಲ್ಲವಿ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ, ಇದನ್ನು ತುಂಬ ಮೆಚ್ಚಿದ್ದೇನೆ. ನಾನು ಆಕಾಶವಾಣಿಗೆ ಇದು ನಾನು ಪ್ರಪ್ರಥಮ ಬಾರಿಗೆ ಭೇಟಿ ನೀಡುವುದು, ನನಗೆ ಬಹಳ ಸಂತೋಷವಾಗಿದೆ. ನನ್ನ ಇಷ್ಟದ ಹಾಡುಗಳು ಯಾವುದೆಂದರೆ, ಇದು ಬಹಳ ಅರ್ಥಗರ್ಭಿತವಾದ ಬಹಳ ಹೆಸರಾಂತ ಹಾಡಿದು, PB ಶ್ರೀನಿವಾಸರವರು ಹಾಡಿರುವರು. ವೇದಾಂತಿ ಹೇಳಿದನು ಹೊಣ್ಣೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹೇಳಿದನು ಮಣ್ಣು.

ಇನ್ನು ನನ್ನ ಮುಂದಿನ ಹಾಡು ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ. ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.

ಬದರೂ ಹೆ ಚಮನ ಬೇಚನೆ ವಾಲೆ ತೂ ಇನ್ಕೆ ಲಿಯೆ ಮೌತ ಕಾ ಐಲಾನ್ ಬನೇಗಾ ಇನ್ಸಾನ್ ಕಿ ಔಲಾದ್ ಹೈ ಇನ್ಸಾನ್ ಬನೇಗಾ ತೂ ಹಿಂದೂ ಬನೇಗಾ ನಾ ಮುಸಲ್ಮಾನ್ ಬನೇಗಾ।

0: ಇದು ಪರಿಸರದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಇರುವ ಹಾಡು, ಹಾಗಾಗಿ ನಾನು ತುಂಬಾ ಇಷ್ಟಪಡ್ತೇನೆ ಇದನ್ನು.
1: ನೀಸರ ನೋಡೋ ನೀ

ನನ್ನ ಮುಂದಿನ ಇಷ್ಟದ ಹಾಡು. ಹಾಡಿದವರು ಲತಾ ಮಂಗೇಶ್ಕರ್ ಅವರು. ಕನ್ನಡದಲ್ಲಿ ಹಾಡಿದ್ದು ಬಹುಶಃ ಇದೊಂದು ದಾಖಲೆ ಆಗಿದೆ. ಈಗ ಇಷ್ಟದ ಹಾಡನ್ನು ನೀವು ಕೇಳಿ. ಬೆಳ್ಳ

ಆತ್ಮೀಯ ಕೇಳುಗರೆ, ನನ್ನ ನೆಚ್ಚಿನ ಹಾಡುಗಳನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಇಂತಹ ಸ್ಮರಣೀಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ರಾಗತಾಣ ಪಲ್ಲವಿಯಲ್ಲಿ ನಾನು ಎ ವಿಜಯ ಅಂಬ್ಲಮೊಗರು. ಧನ್ಯವಾದಗಳು.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 575004.

0: ಪ್ರಿಯ ಕೇಳುಗರೆ, ಇಂದು ರಾತ್ರಿ 8:30 ಪ್ರಸಾರವಾಗಲಿರುವ ತುಳು ಕಾರ್ಯಕ್ರಮದಲ್ಲಿ ಅಕ್ಷಯ ಆರ್ ಶೆಟ್ಟಿ ಅವರಿಂದ ಭಾಷಣ ಕೇಳುವರಿ. ಪರಪೋಕುದ ಬಿಸಲೆಡು ಹೊಸ ಕಾಲದ ಕುರ್ಲರೆ. ಆಕಾಶವಾಣಿ ಮಂಗಳೂರು, ಸಮಯ 2:00. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
1: Afternoon. This is Akashvani and I am Valsa Williams with the Midday News. The headlines. President Draupadi Murmu to present Padma Awards at Rashtrapati Bhavan in New Delhi this evening. Supreme Court seeks responses from Centre, NTA and CBI in NEET paper leak case. Says lesson still not learnt from earlier paper leak cases. Assam Assembly introduced

ಹರಿಹರನ್ ಹಾಗೂ ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿ ತೇರೆ ಮೇರೆ ಸಪ್ನೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ವಿಜು ಶಾಹ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದಿ ಜೆಂಟಲ್ಮನ್ ಚಿತ್ರದ ಗೀತೆ. ಇಂಡಿವರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ನಿಮಿಷವಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆ

0: ಕೇಂದ್ರ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ದವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ.

0: ಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1 ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ ಕೇಂದ್ರಿತ ಆಧಾರ್ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆಂಗಳೂರು ಪ್ರಾದೇಶಿಕ ಕಚೇರಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನಿರಿಸಿದ್ದು ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರವನ್ನು ಕಾರ್ಯಾರಂಭಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ವಿಜಯಪುರ ಆಧಾರ್ ಸೇವಾ ಕೇಂದ್ರಗಳ ಪೈಕಿ ಇದು ಬಿ ಮಾದರಿ ಕೇಂದ್ರವಾಗಿದ್ದು ನಿವಾಸಿಗಳಿಗೆ ತಡೆರಹಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5 ರಿಂದ 17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶಂಕರ್ ಶಾನುಭಾಗ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಜೋಡಿ ಹಕ್ಕಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ಮುನಿನ ಗೀತೆಯನ್ನ ಹಾಡಿದ್ದಾರೆ ದೀಪಕ್ ದೊಡ್ಡೇರ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಚೇತನ್ ಸೊಸ್ಕಾ. ಚಿತ್ರ ಕಾಲು ಕೆಜಿ ಪ್ರೀತಿ.

0: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಮರ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲವ್ ಯು ಚಿತ್ರಕ್ಕಾಗಿ ಹರಿಹರನ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

ಪ್ರಿಯ ಕೇಳುಗರೇ, ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಧ್ವನಿ ಮುದ್ರಣ ನಾಳೆ ಬೆಳಗ್ಗೆ 11:30 12:30 ಕ್ವಿಜ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ನೀವು ನಮಗೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಕರೆ ಮಾಡಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿರಿ. ಹಾಗೆಯೇ 19 ಧ್ವನಿ ಮುದ್ರಿತಗೊಂಡಂತಹ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಪ್ರಸಾರವನ್ನು ನಾಳೆ ರಾತ್ರಿ 9:30 10:30 ಕೇಳುವಿರಿ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ

0: ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಹೂಡಿಕೆ ಸಮಾರಂಭದ ನೇರ ಪ್ರಸಾರವನ್ನು ದೆಹಲಿ ಕೇಂದ್ರದಿಂದ ಕೇಳುವಿರಿ. 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗದಲ್ಲಿ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ನಡೆಸಿಕೊಡುವವರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು. ಈ ರಾತ್ರಿ 8:00 ಕನ್ನಡ ಯುವವಾಣಿಯಲ್ಲಿ ಅಂಕಿತ ಸಿ ಶೇಟ್ ಅವರಿಂದ ಭಾಷಣ, ಸಿನಿಮಾ ಸಾಹಿತ್ಯ. ಬಳಿಕ ಸೌಪರ್ಣಿಕಾ ಬೆಡ್ಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳುವಿರಿ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಅಕ್ಷಯ ಆರ್ ಶೆಟ್ಟಿ ಅವರಿಂದ ಭಾಷಣ, ಪರಪೋಕುದ ಬಿಸಲೆಡು ಹೊಸ ಕಾಲದ ಕುರ್ಲರಿ. 9:15 ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶಾಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇಂದು ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ತರಂಗಾಂತರ 225.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 3:05 ಹಾಗೂ 18 ಸೆಕೆಂಡ್ಗಳು. ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಸಾಯಂಕಾಲದ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ, ದಿನಾಂಕ 27ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಆತ್ಮೀಯ ಕೇಳುಗರೇ, ಇದೇ ಬರುವ ದಿನಾಂಕ 27ರಂದು ಬುಧವಾರ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ

0: ತಜ್ಞರು, ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮೆಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 2 2 2 6 1 1 2 2 2 3 6 1 1. ನಮ್ಮ ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಇದೇ ಬರುವ ದಿನಾಂಕ 27ರಂದು ಬುಧವಾರ ರಾತ್ರಿ 8 ಗಂಟೆಗೆ ಎನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಪ್ರಿಯ ಕೇಳುಗರೆ, ಆಕಾಶವಾಣಿಗೆ 90ರ ಸಂಭ್ರಮ ಮತ್ತು ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ, ಇದರ ಅಂಗವಾಗಿ ಸ್ವರ ಸಂಭ್ರಮ ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ ಇಂದು ಸಂಜೆ 6 ಗಂಟೆಯಿಂದ ಪುರಭವನದಲ್ಲಿ ನಡೆಯಲಿದೆ. ಸಾರ್ವಜನಿಕರು ಈ ಸ್ವರ ಸಂಭ್ರಮದಲ್ಲಿ ಪಾಲ್ಗೊಳ್ಳಬಹುದು. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ.

ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ. ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 8:00 ಕನ್ನಡ ಯುವವಾಣಿ, ಅಂಕಿತ ಸಿ ಶೇಟ್ ಅವರಿಂದ ಸಿನಿಮಾ ಸಾಹಿತ್ಯ ಕುರಿತು ಭಾಷಣ. ಬಳಿಕ ಸೌಪರ್ಣಿಕ ಬೇಡಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. 8:30 ತುಳು ಕಾರ್ಯಕ್ರಮ. ಪರಪೋಕುದ ಬಿಸಲಿಡು ಹೊಸ ಕಾಲದ ಕುರ್ಲರಿ, ಅಕ್ಷಯ್ ಆರ್ ಶೆಟ್ಟಿ ಅವರಿಂದ ಭಾಷಣ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ. ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶಾಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು.

ಇನ್ನು ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಡಾಕ್ಟರ್ ಗಣನಾಥ ಶೆಟ್ಟಿ ಯಕ್ಕಾರು ಅವರಿಂದ ತತ್ವಪದ, 6:40, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರು ಸಿಂಚನ, ಬೊಕ್ಕ ತಲೆ ಸಮಸ್ಯೆ ಇದಕ್ಕೆ ಆಯುರ್ವೇದ ಪರಿಹಾರ, ಈ ಬಗ್ಗೆ SDM ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ ಉಡುಪಿ ಇಲ್ಲಿನ ವೈದ್ಯರಾದ ಡಾಕ್ಟರ್ ಸುಷ್ಮಾ ಶೆಣೈ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜನಿ, 8:30 ಹಾರ್ಮೋನು ಸಂಬಂಧಿ ಕಾಯಿಲೆಗಳು ಈ ಕುರಿತು ಸಂದರ್ಶನ, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೌನೇಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವಿರಿ, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ನಾಟಕ ನಾವು ಸೂಪರು ಮೊನ್ನೆ, ರಚನೆ ನೇತ್ರಾ ಕೆ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ಆರೋಗ್ಯ ಸಂಚಿಕೆ, ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದ ಚಿಕಿತ್ಸೆ, ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ.

ನಡೆಸಿಕೊಡುವವರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿಪಥ. ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್, ಈ ಕುರಿತು ಮಾಹಿತಿ ಮೂಡಿಬರಲಿದೆ. 1 ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ, ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳು. 1 ಗಂಟೆ 30 ನಿಮಿಷಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷಕ್ಕೆ ಪಂಕಜ್ ಉದಾಸ್ ಹಾಡಿರುವ ಗಜಲ್ಗಳು. ನಾಳೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5 ಗಂಟೆ 30 ನಿಮಿಷಕ್ಕೆ ಸಂಸ್ಕೃತ ಪಾಠ, ಗುರುಗಳು ಮಾಧವಾಡಿಗ, ವಿದ್ಯಾರ್ಥಿಗಳು ಪ್ರಣೀತ ಹಾಗೂ ಪನ್ನಗಮಯ್ಯ, 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳು, 6 ಗಂಟೆ 30 ನಿಮಿಷಕ್ಕೆ ಅವಲೋಕನ, 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ವಾಣಿ, ಮೂಡಬಿದ್ರೆಯ ದಿವಾಕರ ಶೆಟ್ಟಿಯವರ ಹೈನುಗಾರಿಕೆ ಹಾಗೂ ಕೃಷಿ ಅನುಭವದ ಕುರಿತು ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಾಳೆ ರಾತ್ರಿ 8 ಗಂಟೆಗೆ ಯುವವಾಣಿ ಡಾಕ್ಟರ್ BS ಮಹೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 8 ಗಂಟೆ 30 ನಿಮಿಷಕ್ಕೆ ಕನ್ನಡದಲ್ಲಿ ಲಘುದಾಟಿಯ ಭಾಷಣ, ನಾಟಕದೊಳಗೆ ನಾಟಕ. 9 ಗಂಟೆ 30 ನಿಮಿಷಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಜ್ ಭಾಗ 2, ಕ್ವಿಜ್ ಮಾಸ್ಟರ್ ಪತ್ರಕರ್ತರಾದ ಮೋಹನ್ ದಾಸ್ ಮರಕಡ, ನಿರ್ಮಾಣ PV ಪ್ರಶಾಂತ್ ಕುಮಾರ್. ಏಕ ಸಮಯ 6 ಗಂಟೆ 5 ನಿಮಿಷ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Justice Vipul M. Pancholi took note of the submissions made by Child Rights Collective, Just Rights for Children Alliance. A Delhi court today convicted Congress leader Alka Lamba in a case related to an assault on police personnel during a protest at the Jantar Mantar in the year 2024. Additional Chief Judicial Magistrate Ashwini Pamar convicted Lamba and fixed 5th of June to hear the arguments on Lamba's sentencing. The prosecution had accused Lamba, the president of the All India Mahila Congress, of obstructing police and blocking a public road while holding a protest at the Jantar Mantar on 29th of July 2024. Members of the Delhi Gymkhana Club today moved the Delhi High Court against the centre's order, asking the club to hand over its premises to the government by the 5th of next month. The court listed the lawsuit for hearing tomorrow. The centre has asked the Gymkhana Club in Lachenz's Delhi to hand over its premises by 5th of June, citing that the 27.3-acre land parcel was required for strengthening and securing the defence infrastructure. In Tamil Nadu, political developments within the opposition AIADMK took a dramatic turn today, as three MLAs belonging to the dissent group led by senior leader S.P. Velumani tendered their resignations from the assembly and joined the ruling Tamaraga Vetri Karagam or TVK. Benchmark domestic equity indices ended on a bullish note today amid hopes of a possible agreement to end the US-Iran conflict. Sensex surged 1,074 points or 1.4% to close at 76,489, while Nifty advanced 312 points to settle at 24,032. And that is the end of this news bulletin.
1: Akashavani, Mangaluru.
2: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
2: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದೀಗ ಭಕ್ತಿಗೀತೆಗಳು. ಪುರಂದರದಾಸರ ಕೀರ್ತನೆ ಹಾಡಿದ್ದಾರೆ ಸಂಗೀತ ಬಾಲಚಂದ್ರ.

0: ಭಕ್ತಿ ಗೀತೆಗಳನ್ನು ಆಲಿಸಿದರೆ ಈಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನವದಿಲ್ಲ್ಯಾಂ ರಾಷ್ಟ್ರಪತಿ ಭವನೆ ಪದ್ಮ ಪುರಸ್ಕಾರಾನ್ ಪ್ರದದಾತಿ. ಪ್ರಶಾಸನೇನ ಉಕ್ತಂ ಯತ್ ಸರ್ವಕಾರಃ ದೇಶೇ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ NTA CBI ಇತ್ಯುಭಾಭ್ಯಾಂ ಪ್ರತಿಕ್ರಿಯಾ ಯಾಚಿತಾ. ಅಪಿ ಚ ಭಾರತ ಋತು ವಿಭಾಗೇನ ಆಗಾಮಿಷು ತ್ರಿಷು ದಿನೇಷು ದಿಲ್ಲ್ಯಾಂ ಉಷ್ಣತರಂಗಸ್ಯ ಸ್ಥಿತ್ಯೈ ಪೀತವರ್ಣೀಯಾ ಸಂಚೇತನ ಪ್ರದತ್ತಾಸ್ತಿ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಅದ್ಯ ರಾಷ್ಟ್ರಪತಿ ಭವನೆ ಆಯೋಜಿತೆ ಕಾರ್ಯಕ್ರಮೆ ಪದ್ಮ ಪುರಸ್ಕಾರಾನ್ ಪ್ರದತ್ತವತಿ. ಪದ್ಮ ಪುರಸ್ಕಾರಾಃ ದೇಶಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರೇಷು ಅನ್ಯತಮಃ ಸಂತಿ, ಯಸ್ಮಿನ್ ಪದ್ಮವಿಭೂಷಣಃ ಪದ್ಮಭೂಷಣಃ ಪದ್ಮಶ್ರೀ ಚ ಅಂತರ್ಭವಂತಿ. ಅದ್ಯ 26,000 ವರ್ಷೆ ಪ್ರಥಮ ನಾಗರಿಕ ನಿವೇಶ ಸಮಾರೋಹೆ ರಾಷ್ಟ್ರಪತಿನ ಕಲಾಕ್ಷೇತ್ರೆ ಅಭೂತಪೂರ್ವ ಯೋಗದಾನಾಯ ಮರಣೋಪರಾಂತಂ ಚಲಚಿತ್ರ ಅಭಿನೇತಾರಂ ಧರ್ಮೇಂದ್ರ ಸಿಂಹ ದೇವೋಲಂ ವಯಲಿನ್ ವಾದಕಂ ಡಾಕ್ಟರ್ ಎನ್ ರಾಜಂವರ್ಯಂ ಚ ಪದ್ಮವಿಭೂಷಣ ಪುರಸ್ಕಾರೌ, 6 ಪದ್ಮಭೂಷಣ ಪುರಸ್ಕಾರಾ, 58 ಪದ್ಮಶ್ರೀ ಪುರಸ್ಕಾರೈಃ ಸಹ 66 ಪುರಸ್ಕಾರಾ ಪ್ರದತ್ತಾ. ಅವಶಿಷ್ಟಾಃ ಪದ್ಮ ಪುರಸ್ಕಾರಾಃ ಪಶ್ಚಾತ್ ನಾಗರಿಕ ನಿವೇಶ ಸಮಾರೋಹಸ್ಯ ದ್ವಿತೀಯ ಚರಣೆ ಪ್ರದೀಯಂತೆ. ಅಸ್ಮಿನ್ ವರ್ಷೆ ಸರ್ವಕಾರೇಣ ಆಹತ್ಯ 130 ಪದ್ಮ ಪುರಸ್ಕಾರಾಣಾಂ ಘೋಷಣಾ ಕೃತಾ ಅಸ್ತಿ. ಸರ್ವಕಾರಃ ದೇಶೆ ಪೆಟ್ರೋಲಿಯಂ ಉತ್ಪಾದನಾಂ ಸುಗಮತಯಾ ಆಪೂರ್ತಿಂ ಸುನಿಶ್ಚೇತುಂ ಪ್ರಯತಮಾನಃ ಅಸ್ತಿ. ಪಶ್ಚಿಮೇಷಿಯಾಯಾಃ ವರ್ತಮಾನಸ್ಥಿತ್ಯಾಂ ಅದ್ಯ ನವದಿಲ್ಲ್ಯಾಂ ಅಂತರಮಂತ್ರಾಲಯೀಯ ಸಂವಾದಂ ಸಂಬೋಧಯಂತಿ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ ಮಂತ್ರಾಲಯಸ್ಯ ಸಂಯುಕ್ತ ಸಚಿವ ಡಾಕ್ಟರ್ ಸುಜಾತಾ ಶರ್ಮಾ ಇತ್ಯೇಷಾ ಅವದತ್ ಯತ್ ದೇಶೆ LPG ಇತ್ಯಸ್ಯ ಶೋಧನಾಗಾರಸ್ಯ ಉತ್ಪಾದನಂ ಪ್ರತಿದಿನಂ 50,000 ಟನ ಪರಿಮಿತಂ ಯಾವದ್ ಅಸ್ತಿ.
2: कि रिफाइनरी प्रोडक्शन LPG का इंक्रीज किया गया है एंड इट इज टचिंग अराउंड 50,000 टन पर डे नाउ. LPG घरेलू कुकिंग गैस की सप्लाई के लिए लगभग पिछले 4 दिनों में 1.72 करोड़ सिलेंडर्स की डिलीवरी की गई है और 95% जो डिलीवरी हुई है वो डिलीवरी ऑथेंटिकेशन कोड के साथ की गई है. 5 किलो के सिलेंडर पिछले 4 दिनों में लगभग 196,000 सेल हुए हैं.
1: ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲ ಅವದತ್ ಯತ್ ಭಾರತೀಯ ದೂತಾವಾಸಃ ವಾಣಿಜ್ಯ ದೂತಾವಾಸಶ್ಚ ಭಾರತೀಯ ಪ್ರವಾಸೀನಾಂ ಕಲ್ಯಾಣಾಯ ನಿರಂತರಂ ಸಂಪರ್ಕರತೌ ಸ್ತಃ. ಶ್ರೀ ಜಯಸವಾಲ ಅವದತ್ ಯತ್ ಮಂತ್ರಾಲಯಃ ಗಲ್ಫ್ ಕ್ಷೇತ್ರೆ ಬೃಹತ್ ಸಂಖ್ಯಾಯಾಂ ಸ್ಥಿತಸ್ಯ ಸಮುದ್ರೀಯ ಸಮುದಾಯಸ್ಯ ಸರ್ವವಿಧ ಸಹಾಯಂ ಪ್ರದದಾತಿ. ಉರ್ವರಕ ವಿಭಾಗಸ್ಯ ಅಪರ ಸಚಿವ ಅಪರ್ಣಾ ಶರ್ಮಾ ಇತ್ಯೇಷಾ ಅವದತ್ ಯತ್ ದೇಶೆ ಉರ್ವರಕಾನಾಂ ಸಮಗ್ರ ಭಂಡಾರ ಸ್ಥಿತಿ ಅಪಿ ಸುಖಕರಃ ಇವ ಅಸ್ತಿ. ಸರ್ವೋಚ್ಚ ನ್ಯಾಯಾಲಯೇನ ನೀಟ ಪರೀಕ್ಷಾ ಪತ್ರ ಲೀಕ ಪ್ರಕರಣೆ ಕೇಂದ್ರಸ್ಯ NTA CBI ಇತ್ಯೇತಯೋಃ ಚ ಪ್ರತಿಕ್ರಿಯಾ ಯಾಚಿತಾ. ಸಹೈವ ಪ್ರಕರಣೇಸ್ಮಿನ್ ದಿಲ್ಲ್ಯಾಃ ನ್ಯಾಯಾಲಯೇನ ಪುಣೆ ನಗರಸ್ಯ ಭೌತಿಕ ಶಾಸ್ತ್ರಸ್ಯ ಆಚಾರ್ಯಾಂ ಮನೀಷಾ ಸಂಜಯ ಹವಲ್ದಾರಂ ನೀಟ್ UG ಪರೀಕ್ಷಾಪತ್ರ ಲೀಕ ಪ್ರಕರಣೆ ಕೇಂದ್ರ

0: अन्तर्राष्ट्रियविषयान् समीक्षितुं शक्नुवन्ति। भारतअमेरिका ऑस्ट्रेलिया जापान देशैः युक्तः क्वाडसङ्घः भारत प्रशान्त प्रदेशे शान्त्यै सुरक्षायै स्थिरतायै च प्रमुखः समूहः उद्भूतः अस्ति। भारतं संघटनस्य वर्तमानस्य अध्यक्षस्य रूपेण अस्याः सभायाः आतिथ्यं करोति। भारत ऋतुविभागेन आगामिषु त्रिषु दिनेषु दिल्ल्याम् उष्णतरङ्गस्य स्थित्यै पीतवर्णीया सञ्चेतना प्रदत्ता अस्ति। विभागस्य अनुसारं राष्ट्रियराजधान्यां दिवसस्य तापमानं 44-46 डिग्री सेल्सियस् पर्यन्तं भवितुम् अपेक्षा अस्ति। आगामि दिनद्वयोः हरियाणायां चण्डीगढे पंजाबे बिहारे छत्तीसगढे मध्यप्रदेशे तटीय आन्ध्रप्रदेशे पूर्वी राजस्थाने झारखण्डे ओडिशायां तेलंगानायां पश्चिम उत्तरप्रदेशे च उष्णतरङ्गस्य स्थितिः यथावदेव भविष्यति इति वार्ताः।
1: ಆಕಾಶವಾಣಿ ಇನ್ನೀಗ ಕೇಳಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ.
2: ಆಕಾಶವಾಣಿ ಧಾರವಾಡ ಜಿಲ್ಲೆ ವಾರ್ತಾ ಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಎ ನ್ಯೂ ಐಕಾನ್ ಫಾರ್ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಚಾಲನೆ ನೀಡಿದರು. ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಸಿಬ್ಬಂದಿ ಸೇರಿದಂತೆ 75 ಆಸಕ್ತ ಸೈಕ್ಲಿಸ್ಟ್ಗಳು ಪಾಲ್ಗೊಂಡಿದ್ದರು. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಿಂದ ಉತ್ತರ ಕರ್ನಾಟಕಕ್ಕೆ 3 ಹೊಸ ವಿಶೇಷ ರೈಲುಗಳಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಹಸಿರು ಧ್ವಜ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ದಶಕಗಳ ಬೇಡಿಕೆಗೆ ಮನ್ನಣೆ ನೀಡಿ ಹೈದರಾಬಾದಿಗೆ ನೇರ ಸಂಪರ್ಕ ಕಲ್ಪಿಸುವ ರೈಲುಗಳು ಸೇರಿದಂತೆ ಒಟ್ಟು 3 ವಿಶೇಷ ರೈಲುಗಳನ್ನು ಒದಗಿಸಲಾಗಿದೆ ಎಂದರು. ಭಾರತೀಯ ರೈಲ್ವೆ 99% ರೈಲು ಮಾರ್ಗ ವಿದ್ಯುದೀಕರಣ ಸಾಧಿಸಿದ್ದು ಇಂಧನದ ಮೇಲಿನ ಅವಲಂಬನೆಯನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತಗೊಳಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ಮಧ್ಯೆಯೂ ನವ ಹಾಗೂ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ, ಭಾರತ ಆರ್ಥಿಕ ಸ್ಥಿರತೆ ಸಾಧಿಸಿದೆ ಎಂದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ಅಧಿಕಾರಿಗಳ ಕ್ಲಬ್ನಲ್ಲಿ ಜರುಗಿದ ರೋಜ್ಗಾರ್ ಮೇಳದಲ್ಲಿ 150 ಉದ್ಯೋಗಾಕಾಂಕ್ಷಿಗಳಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಆದೇಶ ನೀಡಿ ಅಭಿನಂದಿಸಿದರು. ಧಾರವಾಡ ನಗರಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಒಮ್ಮತವಿದೆ, ಸಂಬಂಧಿತ ಕಡತಕ್ಕೆ ರಾಜ್ಯಪಾಲರ ಅನುಮೋದನೆ ಪಡೆಯಲು ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಧಾರವಾಡ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ, ಸಂಚಾರ ಸೇರಿದಂತೆ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಿ ಶ್ರೀಸಾಮಾನ್ಯರಿಗೆ ರಕ್ಷಣೆ ಒದಗಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಹಾಗೂ ಸೇವನೆ ಸಂಬಂಧಿ ಅಪರಾಧ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದ್ದಾಗಿ ಸಚಿವರು ತಿಳಿಸಿದರು. ಧಾರವಾಡ ಜಿಲ್ಲೆಯ ಕಲಘಟಕಿ, ಅಳ್ನಾವರ, ಕುಂದಗೋಳ ಪಟ್ಟಣ ಪಂಚಾಯಿತಿ ಹಾಗೂ ಅಣ್ಣಿಗೇರಿ ಮತ್ತು ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ

0: ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಆರಂಭಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ಮೊಟ್ಟೆ ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಶಾಲೆಗಳು ಹಾಗೂ ವಸತಿ ನಿಲಯಗಳಿಗೆ ಅಗತ್ಯವಾದ ಗ್ಯಾಸ್ ಸಂಪರ್ಕಗಳನ್ನು ತಕ್ಷಣವೇ ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಜರುಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಎಸ್ಐಆರ್ 2026 ಕುರಿತು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ವೇಳಾಪಟ್ಟಿ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಅವರು ಮಾಹಿತಿ ನೀಡಿದರು. ಇದುವರೆಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಅಕ್ಷಯ್ ಕುಮಾರ್ ದೊಡ್ಡಮನಿ. ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಎನ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಇದೇ ಬರುವ ದಿನಾಂಕ 27 ಬುಧವಾರ ರಾತ್ರಿ 8 ಏನಪೋಯ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ ತಜ್ಞರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮೆಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 8277830000. ತಪ್ಪದೇ ಕರೆ ಮಾಡಿ. ಇದೇ ಬರುವ ದಿನಾಂಕ 27ರಂದು ಬುಧವಾರ ರಾತ್ರಿ 8 ಗಂಟೆಗೆ ಎನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಈಗ ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.

0: ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
1: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
1: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹೇಳಿ ಹೇಳಿ, ಸಾಕಾಯ್ತು.
5: ಏನಾಯ್ತು?
3: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
5: ಮೊದಲು ಕ್ಯಾಪ್ಟನ್ ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
3: ಕರೆಕ್ಟ್.
5: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
6: RBI ಹೇಳುತ್ತೆ,
1: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15

0: ಶಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ

0: ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು 2015 ಮೊದಲು ರಾಜ್ಯದಲ್ಲಿ ಒಟ್ಟು 2,00,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20 ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ಧಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ 1-2 ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್

0: ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3ರಿಂದ ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕೃಷಿ ರಂಗ.

0: ಇದೀಗ ಕೇಳಿ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ.
1: ಇಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ, ನೀರಿನ ಅಭಾವ, ಹೆಚ್ಚುತ್ತಿರುವ ಖರ್ಚುಗಳು ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಗಳಿಂದ ಕೃಷಿಕರು ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಮಾರ್ಗವೆಂದರೆ ಸಮಗ್ರ ಕೃಷಿ ಪದ್ಧತಿ ಮಾಡುವಂಥದ್ದು. ಯಶಸ್ವಿಯಾಗಿ ಸಮಗ್ರ ಕೃಷಿ ಮಾಡಿಕೊಂಡು ಬರ್ತಾ ಇರುವ ಯುವ ಕೃಷಿಕರಾದ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ನಾವೀಗ ಹಂಚಿಕೊಳ್ಳೋಣ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ನೀವು ಈ ಕೃಷಿಯತ್ತ ಬರಲಿಕ್ಕೆ ಮುಖ್ಯ ಪ್ರೇರಣೆ ಹೇಗಾಯ್ತು?
2: ನಮ್ಮದು ಮೊದಲಿಂದೇ ಕೃಷಿ ಮಾಡುವಂತ ಕುಟುಂಬ. ಮೊದಲು ತಂದೆ ಅಜ್ಜ ಎಲ್ಲರೂ ಕೃಷಿ ಮಾಡ್ತಾ ಬಂದದ್ದು. ಹಾಗೆ ಚಿಕ್ಕ ವಯಸ್ಸಿಂದಲೇ ಕೃಷಿ ಒಟ್ಟಿಗೆ ಬೆಳೆದವ ನಾನು. ಮತ್ತೆ ಪಿ ಯು ಸಿ ಆದ ಮೇಲೆ ತೋಟಗಾರಿಕೆಯಲ್ಲಿ ಪದವಿ ಕೂಡ ಮಾಡಿದೆ. ಹಾಗೆ ಆ ಎಲ್ಲ ವಿಷಯಗಳಿಂದ ಕೃಷಿಯಲ್ಲಿ ಆಸಕ್ತಿ. ಮತ್ತೆ ಪದವಿ ಆದ ನಂತರ ಉದ್ಯೋಗದ ಬದಲು ಸ್ವಂತ ಕೃಷಿ ಭೂಮಿ ಇರುವ ಕಾರಣ ಮತ್ತೆ ಜಾನುವಾರು ಸಾಕಣೆ ಎಲ್ಲ ನನಗೆ ತುಂಬಾ ಆಸಕ್ತಿ ಇರುವ ವಿಷಯ. ಹಾಗೆ ಇದ್ದ ಕೃಷಿ ಭೂಮಿಯನ್ನು ಹೇಗೆ ಹೇಗೆ ಅಭಿವೃದ್ಧಿ ಮಾಡಬಹುದು ಹಂತ ಹಂತವಾಗಿ, ಹಾಗೆ ಅದನ್ನು ಪ್ರಾಕ್ಟಿಕಲ್ ಆಗಿ ಈಗ ಮಾಡ್ತಾ ಇದ್ದೇನೆ.
1: ಈಗ ನೀವು ಏನೆಲ್ಲ ಬೆಳೆ ಬೆಳೀತಾ ಇದ್ದೀರಿ ನಿಮ್ಮ ತೋಟದಲ್ಲಿ?
2: ಮುಖ್ಯವಾಗಿ ಅಡಿಕೆ, ಕಾಳುಮೆಣಸು, ತೆಂಗು ಮತ್ತೆ ಬಾಳೆ, ಆಮೇಲೆ ಗುಡ್ಡೆಯಲ್ಲಿ ಗೇರು ಬೀಜ ಮತ್ತೆ ಭತ್ತದ ಗದ್ದೆ ಇದೆ, ಅದರ ಒಟ್ಟಿಗೆ ಜಾನುವಾರುಗಳು ಹಾಗೆ ಎಲ್ಲವನ್ನು ಸೇರಿಸಿಕೊಂಡು ಕೃಷಿ ಮಾಡುವಂತದ್ದು.
1: ಈಗ ಅಡಿಕೆ ತೋಟಕ್ಕೆ ಬಂದ್ರೆ ಸಾಮಾನ್ಯ ಎಷ್ಟು ಪ್ರದೇಶದಲ್ಲಿ ಅಡಿಕೆ ತೋಟವನ್ನು ಬೆಳೆದಿದ್ದೀರಿ?
2: ಒಂದು 7-8 ಎಕರೆಯಲ್ಲಿ ಅಡಿಕೆ ತೋಟ ಉಂಟು. ಒಂದು 4,000-5,000 ಅಡಿಕೆ ಮರಗಳು ಉಂಟು ಈಗ ಫಸಲು ಬರುವಂತದ್ದು. ಅದನ್ನು ಒಟ್ಟೊಟ್ಟಿಗೆ ಕಾಳುಮೆಣಸು, ತೆಂಗು ಅಂದ್ರೆ ಮಲ್ಟಿ ಸ್ಟೋರೇಡ್ ಅಂತೇಳಿ ಹೇಳ್ತೇವೆ ನಾವು, ಬಹುಮಾಡಿ ಪದ್ಧತಿ. ಬದುಗಳಿಗೆ ತೆಂಗು ಮತ್ತೆ ಕಾಳುಮೆಣಸಿನ ಬಳ್ಳಿಯನ್ನು ತೆಂಗು ಮತ್ತೆ ಅಡಿಕೆಗೆ ಬಿಡುವಂತದ್ದು. ಎಡೆ ಎಡೆಯಲ್ಲಿ ಬಾಳೆ, ಸ್ವಲ್ಪ ಕೊಕ್ಕೋ ಇಂಥದ್ದೆಲ್ಲ. ಅಷ್ಟಾಗುವಾಗ ನಮಗೆ ಒಂದೇ ಏರಿಯಾದಲ್ಲಿ 4-5 ಬಗೆ ಬೆಳೀಲಿಕ್ಕಾಗ್ತದೆ. ಆದಾಯ ಒಂದರಲ್ಲಿ ಇಲ್ಲದಿದ್ರೆ ಒಂದರಲ್ಲಿ ಬರ್ತದೆ ಅನ್ನೋ ಉದ್ದೇಶದಿಂದ. ಮತ್ತೆ ಜಾಗೆ, ನೀರು, ಗಾಳಿ ಬೆಳಕಿನ ಸದ್ಬಳಕೆ ಕೂಡ ಆಗ್ತದೆ. ಹಾಗೆ ಬೆಳೀತಾ ಇದ್ದೇವೆ.
1: ಈಗ ಅಡಿಕೆಯಲ್ಲಿ ನೀವು ಊರ ತಳಿಗಳನ್ನು ಬೆಳೀತಾ ಇದ್ದೀರಾ ಅಲ್ಲ ಹೈಬ್ರಿಡ್ ತಳಿಗಳನ್ನು ಪ್ರಯೋಗ ಮಾಡಿದ್ದೀರಾ ನಿಮ್ಮ ತೋಟದಲ್ಲಿ?
2: ಹೆಚ್ಚಿನ ಎಲ್ಲ ಗಿಡಗಳು ಊರಿನದ್ದೇ, ನಮ್ಮ ಮೊದಲಿಂದ ಬೆಳೆದಂತಹ ಲೋಕಲ್ ವೆರೈಟಿಯೇ. ಸ್ವಲ್ಪ ಸ್ವಲ್ಪ ಮಂಗಳ ಅಂತದ್ದೆಲ್ಲ ಸ್ವಲ್ಪ ಗಿಡಗಳಿದೆ ಅಷ್ಟೇ, ಹೆಚ್ಚಿನ ಮಟ್ಟಿಗೆ ಊರಿನ ಗಿಡಗಳೇ.
1: ನಿಮ್ಮ ತೋಟ ಹಳೆ ತೋಟ ಅಲ್ಲ, ನೀವು ಹೊಸ ತೋಟಗಳನ್ನು ಮಾಡಿದ್ದೀರಾ?
2: ಹೆಚ್ಚಿನದ್ದು ಹಳೆಯ ಮರಗಳೇ. ಅದರಲ್ಲಿ ಮೊದಲೆಲ್ಲ ಎಡೆ ಸಸಿ ಕೊಡುವಂತ ಪದ್ಧತಿ ಇದ್ದದ್ದು, ಹಾಗೆ ಆ ಗಿಡಗಳು ದೊಡ್ಡಾಗಿ ಈಗ ಫಸಲು ಕೊಡುವಂತದ್ದು. ಹೊಸ ತೋಟಗಳನ್ನು ಸಹ ಮಾಡ್ತಾ ಇದ್ದೇವೆ.

0: ಹಂತ ಹಂತವಾಗಿ ಅಂದರೆ ಒಂದೇ ಬಾರಿಗೆ ಮಾಡಲಿಕ್ಕೆ ಕಾರ್ಮಿಕರ ಅಭಾವ ಇದೆ, ವಾತಾವರಣದ ಏರುಪೇರು ಇಂಥದ್ದೆಲ್ಲ ಇರುವಂಥದ್ದು. ಮತ್ತು ಮಿಶ್ರ ಕೃಷಿಯಲ್ಲಿ ವರ್ಷ ಪೂರ್ತಿ ಕೆಲಸ ಇರ್ತದೆ, ಅಂದರೆ ಮಳೆಗಾಲದಲ್ಲಿ ಒಂದು 4 ತಿಂಗಳು ಗದ್ದೆ ಬೇಸಾಯದ್ದಿರ್ತದೆ, ಮತ್ತು ಬೇಸಿಗೆಯಲ್ಲಿ ಗೇರು ಬೀಜದ್ದು, ಆಮೇಲೆ ಕಾಳುಮೆಣಸು ಇಂಥದ್ದೆಲ್ಲವೂ ಇರುವ ಕಾರಣ ಹೆಚ್ಚು ಸಮಯ ಅಂತೇಳಿ ಸಿಕ್ಕುವುದಿಲ್ಲ. ಹಾಗಾಗಿ ಅದು ಸಮಯ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪವೇ ಕೃಷಿಯನ್ನು ವಿಸ್ತರಿಸಿಕೊಂಡು ಹೋಗುವಂಥದ್ದು.
1: ಈಗ ನಿಮ್ಮ ಅಡಿಕೆ ತೋಟಕ್ಕೆಲ್ಲ ನೀವು ನೀರಾವರಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡಿರುವಂಥದ್ದು?
0: ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ನೀರಾವರಿಯೇ, ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ನೋಡಿಕೊಂಡು, ಅಂದರೆ ಬೆಟ್ಟು ಜಾಗೆ ಬಯಲು, ಬಯಲು ಅಂದರೆ ಮೊದಲಿನ ಹಳೆಯ ಕಾಲದ ಗದ್ದೆಗಳು ಇರುವಂಥ ಜಾಗ, ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಅದನ್ನು ಆ ದಿನಗಳನ್ನು ಅಡ್ಜಸ್ಟ್ ಮಾಡಿ ಅಥವಾ ಗಂಟೆ ಅಡ್ಜಸ್ಟ್ ಮಾಡಿಕೊಂಡು ಹಾಕುವಂಥದ್ದು. ಜಾಸ್ತಿ ಒಣ ಪ್ರದೇಶ ಅಥವಾ ಬೆಟ್ಟು ಜಾಗೆಗೆ ಜಾಸ್ತಿ ನೀರು ಕೊಡ್ತೇವೆ. ಹಾಗೆ
1: ಈಗಿನ ಯಾಂತ್ರೀಕರಣದ ಬಳಕೆ ನೀವು ಅಡಿಕೆ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀರಾ?
0: ಹಾಂ, ಸಾಧ್ಯವಾದ ಮಟ್ಟಿಗೆ ಅಳವಡಿಸ್ತಾ ಇದ್ದೇವೆ. ಅಂದರೆ ಈಗ ಇತ್ತೀಚೆಗೆ ಬಂದಂತಹ ಕಾರ್ಬನ್ ಫೈಬರ್ ದೋಟಿ ಸ್ಪ್ರೇ ಮಾಡಲಿಕ್ಕೆ ಅದು ಅನುಕೂಲ ಆಗಿದೆ. ಆಮೇಲೆ ಕಳೆಗಳನ್ನು ತೆಗಿಲಿಕ್ಕೆ ಬ್ರಷ್ ಕಟ್ಟರು, ಆಮೇಲೆ ತಲೆಹೊರೆಯ ಬದಲು ನಾವು ಟ್ರ್ಯಾಕ್ಟರ್ ಮತ್ತು ಟ್ರೈಲರು ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಹಟ್ಟಿ ಗೊಬ್ಬರ ಎರಡು ರೀತಿಯಲ್ಲಿ ಹಾಕ್ತಾ ಇದ್ದೇವೆ. ಒಂದು ಘನವಾಗಿ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ಏನಿದೆ ಅದನ್ನು ನಾವು ಟ್ರೈಲರಲ್ಲಿ ತಗೊಂಡೋಗಿ ಹಾಕುವಂಥದ್ದು, ಬಾಕಿ ಲಿಕ್ವಿಡ್ ಫಾರ್ಮಲ್ಲಿ ಅಂದರೆ ಸ್ಲರಿ ಮಾಡಿ ಬಯೋಗ್ಯಾಸು ಅದರ ವೇಸ್ಟು ಸ್ಲರಿಯನ್ನು ಇಡೀ ತೋಟದಲ್ಲಿ ಭೂಗತ ಪೈಪ್ಲೈನನ್ನು ಮಾಡಿ ಬುಡಬುಡಕ್ಕೆ ಹಿಡಿಯುವಂಥ ಮೋಟಾರ್ ಉಪಯೋಗಿಸಿ ಹಿಡಿಯುವಂಥ ವ್ಯವಸ್ಥೆ, ಇದರಿಂದ ನಮಗೆ ಸಾಗಾಟ ಖರ್ಚು ತುಂಬ ಕಡಿಮೆ ಆಗ್ತದೆ. ಆಮೇಲೆ ಕಾಳುಮೆಣಸು ಹರಳು ಮಾಡುವಂಥ ಒಂದು ಮೆಷಿನ್ ಇದೆ, ಸರಳ ಉಪಕರಣ. ಆಮೇಲೆ ಕಾಳುಮೆಣಸನ್ನು ಗಾಳಿಗೆ ಹಿಡಿಯುವಂಥದ್ದು ಅಂದರೆ ಕ್ಲೀನ್ ಮಾಡುವಂಥ ಉಪಕರಣ, ಇದೇ ರೀತಿ. ಮತ್ತು ಹಾಲು ಕರೀಲಿಕ್ಕೆ ಮೆಷೀನು, ಹಾಗೆ ಹಲವಾರು ಸಣ್ಣ ಪುಟ್ಟ ಯಂತ್ರಗಳನ್ನು ಬಳಸಿ ಇದರಿಂದ ನಮಗೆ ಸಮಯವೂ ಉಳಿತಾಯ ಆಗ್ತದೆ, ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ತದೆ.
1: ನೀವು ಅಡಿಕೆ ಕೃಷಿಗೆ ಬಂದಾಗ ಅಡಿಕೆ ಕೊಯ್ಲೆಲ್ಲ ನೀವು ಈ ದೋಟಿಗಳನ್ನೇ ಉಪಯೋಗಿಸಿಕೊಂಡು ಮಾಡ್ತೀರಾ, ಅಲ್ಲ ಜನರನ್ನೆಲ್ಲ ಬಳಸ್ಕೊಳ್ತೀರಾ, ನೀವೇ ಮಾಡ್ತೀರಾ?
0: ಇಲ್ಲ, ಅದು ಅದಕ್ಕೆ ನುರಿತ ಕಾರ್ಮಿಕರಿದ್ದಾರೆ, ಪ್ರತ್ಯೇಕ ಸ್ಪ್ರೇ ಮಾಡಲಿಕ್ಕೆ ಮತ್ತು ಕೊಯ್ಲಿಕ್ಕೆ. ಅವರು ಕಾರ್ಬನ್ ಫೈಬರ್ ದೋಟಿಗಳಲ್ಲಿ ಸಹ ಕೊಯ್ತಾರೆ, ಈಚೆ ದೋಟಿಗಳಲ್ಲಿ ಸಹ ಕೊಯ್ತಾರೆ, ಅವರೇ ಮಾಡುವಂಥದ್ದು.
1: ಅಡಿಕೆಗೆ ಗೊಬ್ಬರ ಎಲ್ಲ ನೀಡುವಿಕೆ ಎಲ್ಲ ಯಾವ ರೀತಿ ನೀವು?
0: ಗೊಬ್ಬರ ಅಂದರೆ ನಮ್ಮ ಮಣ್ಣನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳಿಕ್ಕೆ ಸಾವಯವ ವಸ್ತುಗಳು ಅತಿ ಅಗತ್ಯ. ಅಂದರೆ ಕೃಷಿ ತ್ಯಾಜ್ಯಗಳನ್ನು ಅದಕ್ಕೆ ಹಾಕುವಂಥದ್ದು, ಈಗ ಉದಾಹರಣೆಗೆ ತೆಂಗಿನ ಮಡಲು, ಅದರ ಸಿಪ್ಪೆ, ಅಡಿಕೆ ಸಿಪ್ಪೆ, ಸೋಗೆ, ಹಾಳೆ ಇತ್ಯಾದಿ ಯಾವುದೇ ವಸ್ತುವನ್ನು ಉರಿಸಿ ಅಥವಾ ಬೇರೆಯವರಿಗೆ ಮಾರಾಟ ಮಾಡದೆ ನಾವು ಅದನ್ನೇ ಪುನಃ ಬುಡಕ್ಕೆ ಹಾಕುವಂಥದ್ದು. ಅದರ ಜೊತೆಗೆ ಕಳೆನಾಶಕದ ಉಪಯೋಗ ಇಲ್ಲ, ಹುಲ್ಲನ್ನು ನಮಗೆ ದನಕ್ಕೆ ಬೇಕಾಗುವಷ್ಟು ಹೆರದ್ದು ಅಥವಾ ಬೇಡ ಅಂತ ಹೇಳಿದರೆ ಬ್ರಷ್ ಕಟ್ಟರಲ್ಲಿ ಹುಡಿ ಮಾಡುವುದು, ಆಗ ಅದುವೇ ಸಾವಯವ ವಸ್ತುವಾಗಿ ಮಣ್ಣಿಗೆ ಸೇರ್ಪಡೆ ಆಗ್ತದೆ. ಆಮೇಲೆ ಧಾರಾಳವಾಗಿ ಸೆಗಣಿ ಅಥವಾ ಹಟ್ಟಿ ಗೊಬ್ಬರವನ್ನು ಕೊಡುವಂಥದ್ದು. ಅದಾದ ಮೇಲೆ ಅದರ ಒಟ್ಟಿಗೆ ಅಂದರೆ ಇದರಲ್ಲಿ ನೈಟ್ರೋಜನ್ನ ಪ್ರಮಾಣ ಜಾಸ್ತಿ ಸಿಗ್ತದೆ, ಬಾಕಿ ಇರುವುದೆಲ್ಲ ಅಷ್ಟು ಸಿಕ್ಕುವುದಿಲ್ಲ. ಹಾಗಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸು, ಆಮೇಲೆ NPK ಮಿಕ್ಸ್ಚರ್ಗಳು ಅಥವಾ ಸಪ್ರೇಟ್ ಆಗಿ ಆಯಾ ಕಾಲಘಟ್ಟಕ್ಕೆ ನೋಡಿಕೊಂಡು ಸ್ಪ್ಲಿಟ್ ಡೋಸ್ ಆಗಿ ಕೊಡುವಂಥದ್ದು. ಒಂದೇ ಬಾರಿಗೆ ಹಾಕಲಿಕ್ಕಿಲ್ಲ, ತಿಂಗಳು ತಿಂಗಳು 15 ದಿವಸಕ್ಕೊಮ್ಮೆ, ಕೆಲವು 2 ತಿಂಗಳಿಗೊಮ್ಮೆ, ಕೆಲವು ವರ್ಷಕ್ಕೊಂದು ಸಲ, ಈ ರೀತಿ ಬೇರೆ ಬೇರೆ ಇರ್ತದೆ. ಕೆಲವೊಂದಷ್ಟು ಜಾಗಗಳಿಗೆ ಸ್ವಲ್ಪ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅನ್ನು ಕೂಡ ಹಾಕ್ತಾ ಇದ್ದೇನೆ, ಅದು ಒಳ್ಳೆ ಫಲಿತಾಂಶ ಸಿಗ್ತದೆ.
1: ಈಗ ಹವಾಮಾನ ವೈಪರೀತ್ಯದಿಂದಾಗಿ ಅಡಿಕೆ ಕೃಷಿಗೆ ರೋಗಬಾಧೆ ಬರುವಂಥದ್ದು ಸಾಮಾನ್ಯವಾಗಿದೆ, ನೀವು ಇದನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ತೀರಿ?
0: ನಿಯಂತ್ರಣ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ, ಎಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ತೋಟದಲ್ಲಿಯೂ ಈಗ ಎಲೆ ಚುಕ್ಕೆಯ ಬಾಧೆ ವಿಪರೀತ ಇದೆ. ಈ ವರ್ಷ ಕೊಳೆ ರೋಗ ಸರ್ವೇ ಸಾಮಾನ್ಯ ಎಲ್ಲರ ತೋಟಕ್ಕೂ ಬಂದಿದೆ, ನಮ್ಮ ತೋಟಕ್ಕೂ ಬಂದಿದೆ. ಇದರಿಂದ ಫಸಲು ನಷ್ಟ ಆಗ್ತದೆ. ಆದಷ್ಟು ಅದನ್ನು ಕೆಲವನ್ನು ಸ್ಪ್ರೇಗಳ ಮುಖಾಂತರ, ಕೆಲವೊಂದು ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಸ್ಪ್ಲಿಟ್ ಮಾಡಿ ಅದನ್ನು ಆಗಾಗ ಕೊಟ್ಟು, ಆಮೇಲೆ ಸಾಧ್ಯ ಇದ್ದಷ್ಟು ಕಳೆಗಳನ್ನು ಅದನ್ನೆಲ್ಲ ತೆಗೆದು ಕ್ಲೀನ್ ಇಟ್ಟುಕೊಂಡು ಹಾಗೆ ಮೇಂಟೈನ್ ಮಾಡೋದು. ಆದರೆ 100ಕ್ಕೆ 100 ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಹೇಳಿದರೆ ವಾತಾವರಣ ದಿನೇ ದಿನೇ ತುಂಬ ವ್ಯತ್ಯಾಸ ಆಗ್ತಾ ಉಂಟು, ಮೊದಲು ಇದ್ದ ಹಾಗೆ ಇಲ್ಲ ಈಗ. ಅದು ಈ ರೋಗಗಳನ್ನು ಕೀಟಬಾಧೆಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡ್ತಾ ಹೋಗುವಂಥದ್ದು.
1: ಈಗ ನೀವು ತೆಂಗು ಬೆಳಿತೀರಿ ಅಂತ ಹೇಳಿದ್ರಿ, ಯಾವ ತಳಿ, ಊರಿನ ತಳಿ ಇದೆಯಾ ಅಲ್ಲ ಹೈಬ್ರಿಡ್ ತಳಿಗಳನ್ನು ಬೆಳೆಸ್ತಾ ಇದ್ದೀರಿ?
0: ತೆಂಗಿನಲ್ಲಿ ಊರಿನ ತಳಿಯೇ ಇರುವಂಥದ್ದು.
1: ಅಂದ್ರೆ ತೋಟದ ಬದುಗಳಲ್ಲಿ ನೀವು ನೆಟ್ಟಿದ್ದೀರಿ ಅಂತ ಹೇಳಿದ್ರಿ, ಬೇರೆ ತೆಂಗಿನ ತೋಟ ಪ್ರತ್ಯೇಕವಾಗಿ ಮಾಡಿದ್ದೀರಾ?
0: ಹಾ, ಸ್ವಲ್ಪ ಜಾಗದಲ್ಲಿ ತೆಂಗಿನ ತೋಟವೇ ಉಂಟು ಪ್ರತ್ಯೇಕ. ಆಮೇಲೆ ತೋಟದ ಬದುಗಳಲ್ಲಿ, ಗದ್ದೆ ಬದುಗಳಲ್ಲಿ ಇದೆಲ್ಲ ಮೊದಲಿನ ಹಳೆ ತೆಂಗಿನ ಮರಗಳು, ಕೆಲವೆಲ್ಲ 50-100 ವರ್ಷ ಹಳೆಯ ಮರಗಳು ಇದೆ, ಹೊಸದಾಗಿ ಹಾಕಿದ್ದು ಇದೆ. ಅಂದರೆ ಆದಷ್ಟು ತೋಟದ ನಡುವಲ್ಲಿ ಅಡಿಕೆ ಮರದ ಒಟ್ಟಿಗೆ ಹಾಕುವುದು ಕಡಿಮೆ, ಹಾಕಿದರೆ ಅದು ಬಿಸಿಲಿಗೆ ಗೋಸ್ಕರ ಪೈಪೋಟಿ ಶುರುವಾಗ್ತದೆ. ಆದ ಕಾರಣ ಒಂದ ಬದುಗಳಲ್ಲಿ ಅಥವಾ ಅದನ್ನು ಪ್ರತ್ಯೇಕ ಮಾಡಿದರೆ ಒಳ್ಳೇದು ಬರ್ತದೆ.
1: ಈಗ ನೀವು ಹೊಸತಾಗಿ ಗಿಡ ನೆಡ್ತೀರಿ ಅಂತ ಹೇಳುವಾಗ ನೀವು ಯಾವುದು ಊರಿನ ತಳಿಗಳನ್ನು ನೆಟ್ಟಿದ್ದೀರಾ ಅಲ್ಲ?

0: ಹೈಬ್ರಿಡ್ಗೆ ಹೋಗಿದ್ದೀರಾ?
1: ತೆಂಗಲ್ಲಿ ನಾವು ಊರಿನ ತಳಿಗಳನ್ನೇ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಹೇಳಿದರೆ ಹೇಳಿದರೆ ಅದರಲ್ಲಿ ಅದಕ್ಕೆ ಲೈಫ್ ಸ್ಪ್ಯಾನ್ ಜಾಸ್ತಿ, ಒಬ್ಬನ ಕಾಲಾವಧಿಯ ನಂತರವೂ ಇರ್ತದೆ ಅದು, 80-100 ವರ್ಷ ಎಲ್ಲ ಇರುವಂಥದ್ದು ಉಂಟು. ಈಗ ಬೊಂಡಕ್ಕೋಸ್ಕರ ಬೆಳೀತಿದ್ರೆ ಹೈಬ್ರಿಡ್ಗಳಿಗೆ ಹೋಗಬಹುದು, ಆದರೆ ಅದಕ್ಕೆ 15-25 ವರ್ಷ ಅಷ್ಟೇ ಜೀವಿತಾವಧಿ ಅದರದ್ದು. ಆಮೇಲೆ ಈ ಇದರಲ್ಲಿ ಊರಿನ ತಳಿ ಟಾಲ್ ವೆರೈಟಿಗಳಲ್ಲಿ ಫಸಲು ಒಳ್ಳೆ ಬರ್ತದೆ. ನಮ್ಮ ಒಳ್ಳೆ ಫಸಲು ಬರುವಂಥ ಗಿಡಗಳನ್ನೇ ನಾವು ಸೆಲೆಕ್ಟ್ ಮಾಡಿ ನಮಗೆ ಬೇಕಾದಷ್ಟು ಅಥವಾ ಬೇಕಾದ್ದರಿಂದ ಸ್ವಲ್ಪ ಜಾಸ್ತಿಯ ಗಿಡಗಳನ್ನು ಮಾಡುವಂಥದ್ದು, ಉಳಿದ್ರೆ ಯಾರಿಗಾದರೂ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ನಮಗೆ ಒಳ್ಳೆ ಕಾಯಿಗಳನ್ನು ನಾವು ಕುಂಭಮಾಸ ಅಂದರೆ ಫೆಬ್ರವರಿ ತಿಂಗಳಿನ ಕಾಯಿಗಳನ್ನು, ಅಂದರೆ ಈಗ ಅಡಿಕೆಯಲ್ಲಿ ಆಗ ತಿಳಿಸಿದಂತೆ ಇದರಲ್ಲಿ ತೆಂಗಲ್ಲಿ ಕೂಡ ಹಾಗೆ ಯೂನಿಫಾರ್ಮ್ ಈಲ್ಡ್ ಇರುವಂಥ ಮರ ಸಾಧಾರಣ 500-600 ಗ್ರಾಮ್ ಒಂದು ಕಾಯಿ ಬರುವಂಥದ್ದು, ಕೆಲವೆಲ್ಲ 1 ಕಿಲೋ ಬರೋದು ಇರ್ತದೆ. ಅಂಥದ್ದು ನಮಗೆ ಇದಕ್ಕೆ ಸೂಕ್ತ ಅಲ್ಲ. ಆವರೇಜ್ ಬರುವಂಥದ್ದು ಒಳ್ಳೆ ಶೇಪು, ಒಳಗೆ ಕೊಬ್ಬರಿ ಅಂಶ ಒಳ್ಳೆ ಇರುವಂಥದ್ದು, ಒಂದು ಗೊನೆಯಲ್ಲಿ ಸಾಧಾರಣ 10-12-15 ತನಕ, ಅದರಿಂದ ಜಾಸ್ತಿ ಇದ್ದರೂ ಅದು ಒಳ್ಳೆಯದಲ್ಲ. ಆವರೇಜ್ ಆ ಥರ ಬರುವಂಥ ವರ್ಷ ಇಡೀ ಫಸಲು ಬರುವಂಥ ಮರಗಳನ್ನು ಗುರುತ ಮಾಡಿ ಅದು ನಮ್ಮ ಸಾಧಾರಣ ವಾತಾವರಣ ಸಾಧಾರಣ ಇದರಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥದ್ದು, ಅಂದರೆ ಉದಾಹರಣೆಗೆ ಈ ಗೊಬ್ಬರದ ಗುಂಡಿಗಳ ಬದಿಯಲ್ಲಿ ಇರುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡಬಾರದು ಯಾವಾಗಲೂ. ಅದು ಅತಿಯಾದ ಗೊಬ್ಬರದಿಂದಾಗಿ ಫಸಲು ಜಾಸ್ತಿ ಇರ್ತದೆ ಅಂಥದ್ದಲ್ಲ. ನಮ್ಮ ಮಾಮೂಲು ನೋಟದಲ್ಲೇ ಯಾವುದು ಒಳ್ಳೆ ಫಸಲು ಬರುತ್ತೆ ಅಂಥ ಮರಗಳನ್ನು ಸೆಲೆಕ್ಟ್ ಮಾಡಿ ನಾವು ಅದರ ಬೀಜಗಳನ್ನು ಗಿಡ ಮಾಡಲಿಕ್ಕೆ ಉಪಯೋಗ ಮಾಡುವಂಥದ್ದು, ಆ ಗಿಡಗಳಲ್ಲಿ ಬಂದ ಮರ ಒಳ್ಳೆ ಸರಿಯಾಗಿ ಬರ್ತದೆ,
0: ಒಳ್ಳೆ ಫಸಲು ಕೊಡುವಂತಹ ಮರಗಳಾಗಿ ಬೆಳೀತದೆ ಅಂತ ಹೇಳ್ಬೋದು.
1: ಹೌದು, ಯಾಕೆ ಹೇಳಿದ್ರೆ ತೆಂಗು ಹೇಳಿದ್ರೆ ಅದು ತಿಂಗಳಿಂದು ಅಥವಾ ಕೆಲವೇ ವರ್ಷದ ಬೆಳೆ ಅಲ್ಲ. ಅದೀಗ ನಾನು ನೆಟ್ಟ ಗಿಡ ಈಗ ನನ್ನಿಂದ 1 ತಲೆಮಾರು 2 ತಲೆಮಾರು ಮುಂದಿನವರೆಗೆ ಹೋಗ್ತದೆ. ನನ್ನ ಅಜ್ಜ ನೆಟ್ಟಂತ ತೆಂಗು ಈಗ ನಾನು ಫಸಲು ಕೊಯ್ಯುವಂಥದ್ದು ಸಹ ಇರ್ತದೆ. ಹಾಗಾಗಿ ನಾವು ಅದರಲ್ಲಿ ಗಿಡ ಸರಿಯಾಗಿ ಸೆಲೆಕ್ಟ್ ಮಾಡಬೇಕು. ಈ ಬಹುವಾರ್ಷಿಕ ಎಲ್ಲ ಬೆಳೆಯೂ ಅಷ್ಟೇ, ಇವತ್ತು ಹಾಕಿ ನಾಳೆ ಕಡಿಯುವಂಥದ್ದಲ್ಲ. ಹಾಗಾಗಿ ಅದರಲ್ಲಿ ಬೀಜದ ಸೆಲೆಕ್ಷನ್ನು ಭಾರಿ ಪ್ರಾಮುಖ್ಯತೆ ಇದೆ.
0: ಈಗ ತೆಂಗಿನಲ್ಲಿ ನೀವು ನೆಡುವಂತ ಕ್ರಮ ಯಾವ ರೀತಿ?
1: ನಾವು ನೆಡುದು ಹೇಳಿದ್ರೆ ಎಲ್ಲರೂ ನೆಡುವ ಹಾಗೆ, ಅದರಲ್ಲಿ ದೊಡ್ಡ ವಿಶೇಷ ಏನಿಲ್ಲ. ಆದಷ್ಟು 1-1.5 ಮೀಟರ್ ಗುಂಡಿ ಮಾಡುವಂಥದ್ದು, ಚಚ್ಚೌಕ ಗುಂಡಿ ಮಾಡಿ ಸ್ವಲ್ಪ ಪುನಃ ಮಣ್ಣು ಇದು ತುಂಬಿಸಿ, ಅದರ ಬೇರು ಹದ ಬೇಗ ಹೋಗಲಿಕ್ಕೆ ಅನುಕೂಲ ಆಗ್ತದೆ, ಮೇಲ್ಮಣ್ಣನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಏನಾದರೂ ಸಾವಯವ ಗೊಬ್ಬರ ಮತ್ತೊಂದು ಕೊಟ್ಟು ನೆಡುವಂಥದ್ದು. ನೆಟ್ಟ ಮೇಲೆ ಪ್ರತಿ ಗಿಡಕ್ಕೂ 4 ಅಡಿಕೆ ಮರದ ಸಲಕೆಗಳನ್ನು ತೂಣಗಳನ್ನು ಹಾಕಿ ಅದಕ್ಕೆ ಸರಿಗೆ ಕಟ್ತೇವೆ, ಇಲ್ಲದಿದ್ರೆ ಹಂದಿ ಇಡುವುದಿಲ್ಲ, ಆ ಗಿಡಗಳನ್ನು ಕೊಲ್ತದೆ. 2-3 ವರ್ಷ ಗಿಡ ಸರಿಯಾಗಿ ಹೊಂಡದಿಂದ ಮೇಲೆ ಬರುವಲ್ಲಿವರೆಗೆ ಬಲಿಷ್ಠ ಆಗುವಲ್ಲಿವರೆಗೆ ಈ ಸರಿಗೆಗಳನ್ನು ಇಡಬೇಕಾಗ್ತದೆ, ಇಲ್ಲದಿದ್ರೆ ಹಂದಿ ಆ ಗಿಡಗಳನ್ನು ಕೊಲ್ತದೆ.
0: ಈಗ ತೆಂಗಿನ ಗಿಡಗಳಿಗೆ ಬಂದರೆ ನೀವು ಅದಕ್ಕೆ ನೀರಾವರಿ ವ್ಯವಸ್ಥೆ ಯಾವ ರೀತಿ, ಅಂದರೆ ತೆಂಗಿನ ಪ್ರತ್ಯೇಕ ತೋಟ ಆದರೆ ಪ್ರತ್ಯೇಕ ನೀವು ನೀರಿನ ವ್ಯವಸ್ಥೆ ಮಾಡ್ಕೊಳ್ಬೇಕು, ತೋಟದಲ್ಲಿ ಆದರೆ ಯಾವ ರೀತಿ ಮಾಡುವಂಥದ್ದು, ಅಂದರೆ ಎರಡು ಕಡೆ ಯಾವ ರೀತಿ ನೀವು ನಿಭಾಯಿಸ್ತೀರಿ ನೀರಿನ ವ್ಯವಸ್ಥೆ?
1: ತೆಂಗಿಗೆ ಈಗ ತೋಟದ ಬದುಗಳಲ್ಲಿರುವುದಕ್ಕೆ ಸ್ಪ್ರಿಂಕ್ಲರ್ ನೀರಲ್ಲೇ ಆಗ್ತದೆ, ಮತ್ತೆ ಕೆಲವು ತೆಂಗಿನ ಸಿಂಗಲ್ ಲೈನ್ ಇರುವಂಥದ್ದು ಇರ್ತದೆ ಮಾರ್ಗದ ಬದಿ ಅಂಥದ್ದೆಲ್ಲ, ಅದಕ್ಕೆ ಕೆಲವು ಡ್ರಿಪ್ ಪೈಪುಗಳನ್ನು ಉಪಯೋಗಿಸಿ ಬಬ್ಲರೋ ಅಂತ ಸಿಸ್ಟಮನ್ನು ಮಾಡಿಕೊಂಡಿದ್ದೇವೆ. ಮತ್ತೆ ಅದನ್ನು ತೆಂಗಿಗೆ ನಿಜವಾಗಿ ಅಡಿಕೆಯಷ್ಟು ನೀರು ಬೇಡ, ಪ್ರತ್ಯೇಕ ಇರುವಂಥದ್ದಕ್ಕೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಮಾಡಿ ನೀರು ಕೊಡಲಿಕ್ಕೆ ಆಗ್ತದೆ. ತೆಂಗು ಈಗ ಒಂದು ಸಮಯ ನೀರಾವರಿಯೇ ಇಲ್ಲದಿದ್ರೂ ಬದುಕ್ತದೆ, ಅಡಿಕೆ ಮರದ ಹಾಗಲ್ಲ, ಅಡಿಕೆ ಮರ ಆದರೆ 1 ವರ್ಷ ನೀರಾವರಿ ಇಲ್ಲದಿದ್ದರೆ ಸಾಯ್ತದೆ. ತೆಂಗು ಈಗ ಸ್ವಲ್ಪ ರೈನ್ಫೆಡ್ ಆಗಿ ಸಹ ಉಂಟು, ನಮ್ಮದು ಗದ್ದೆ ಬದಿಯಲ್ಲಿರುವಂಥದ್ದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸರಾಸರಿ ಅದರಲ್ಲಿ ಕಾಯಿಗಳಾಗ್ತದೆ, ಅದಕ್ಕೆ ಮಳೆ ನೀರು ಮಾತ್ರ. ಅಂಥದ್ದಕ್ಕೆ ಗೊಬ್ಬರಗಳನ್ನು ಅಷ್ಟೇ ಮಳೆಗಾಲದಲ್ಲೇ ನೋಡಿಕೊಂಡು 3-4 ಸಲ ಸ್ಪ್ಲಿಟ್ ಡೋಸ್ ಆಗಿ ಗೊಬ್ಬರಗಳನ್ನು ಕೊಡುವಂಥದ್ದು. ಯಾವುದೇ ನೀರಿನ ವ್ಯವಸ್ಥೆ ಇಲ್ಲದಿದ್ದರೂ ಒಂದು ಸರಾಸರಿ ಕಾಯಿ ಅದರಲ್ಲಿ ಬರ್ತದೆ.
0: ಈಗ ತೆಂಗಿನಕಾಯಿ ಕೀಳಲಿಕ್ಕೆಲ್ಲ ಜನರಿದ್ದಾರೆ ನಿಮ್ಮ ತೋಟದಲ್ಲಿ?
1: ಹಾಂ, ಅದು ಈ ಅಡಿಕೆ ಕೊಯ್ಲು ಮಾಡಿದ ರೀತಿ ಅಥವಾ ಔಷಧಿ ಹೊಡೆಯುವಂತೆ ಇದಕ್ಕೆ ಕೂಡ ಅದರದ್ದೇ ನುರಿತ ಕಾರ್ಮಿಕರು ಅದನ್ನು ಕೊಯ್ಲು ಮಾಡುವಂಥದ್ದು.
0: ಈಗ ನುಸಿರೋಗ ಬಾಧೆ ಎಲ್ಲ ನಿಮ್ಮಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ?
1: ಉಂಟು, ನುಸಿರೋಗ ಉಂಟು. ಅಂದರೆ ಹಲವಾರು ವರ್ಷ ಮೊದಲು ಅದಕ್ಕೆ ನಾವು ವೆಟಬಲ್ ಸಲ್ಫರ್ ಎಲ್ಲ ಸ್ಪ್ರೇ ಮಾಡಿಸಿದ್ದೆವು 1-2 ಸಲ, ಮತ್ತೆ ಅದು ಪ್ರಾಕ್ಟಿಕಲಿ ಕಷ್ಟ ಅಂತ ಕಂಡಿತ್ತು. ಅಂದರೆ ಅಡಿಕೆಗೂ ಸುಮಾರು ಸ್ಪ್ರೇ ಮಾಡುವಂಥದ್ದು, ಎಲ್ಲದಕ್ಕೂ ಸ್ಪ್ರೇ ಅಂತ ಹೇಳಿ ಆಗುವಾಗ, ಆಮೇಲೆ ಒಮ್ಮೆ ತೆಂಗಿಗೆ ಸಿಕ್ಕಾಪಟ್ಟೆ ದರ ಕುಸಿತ ಆಯಿತು, 1 ಕಾಯಿಗೆ 4 ರೂಪಾಯಿ 5 ರೂಪಾಯಿ ಅಷ್ಟಾಗುವಾಗ ಅದು ಎಕನಾಮಿಕಲಿ ವರ್ತ್ ಅಲ್ಲ ಅಂತೇಳಿ ಅದನ್ನು ಬಿಟ್ಟೆವು. ಮತ್ತೆ ನೇಚರೇ ಅದಕ್ಕೆ ಒಂದು ಬ್ಯಾಲೆನ್ಸ್ ಮಾಡಿತ್ತು ಅಂತ ಹೇಳ್ಬೋದು. ಕೆಲವು ಮರಗಳಲ್ಲಿ ಈಗಲೂ ಉಂಟು ನುಸಿಪೀಡೆ, ಕೆಲವಲ್ಲಿ ಅದು ತನ್ನಷ್ಟಕ್ಕೆ ಸರಿಯಾಗಿದೆ.
0: ಈಗ ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡುವಂಥದ್ದು, ನೀವು ತೆಂಗಿನಕಾಯಿಯನ್ನೇ ಮಾರುವಂಥದ್ದು ಕೊಪ್ಪರ ಮಾಡಿ ಮಾರುವ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀರಾ?
1: ಸದ್ಯದ ಮಟ್ಟಿಗೆ ಈಗ ತೂಕ ಮಾಡಿ ತೆಗೆಯುವಂಥ ವ್ಯವಸ್ಥೆ ಬಂದ ಮೇಲೆ ನಾವು ಪ್ರತಿ ಕೊಯ್ಲಿನದ್ದು ಕೊಯ್ಲಾಗಿ 1-1.5 ತಿಂಗಳಿನೊಳಗೆ, ಅಂದರೆ ಕಾಯಿ ಅದಕ್ಕೆ ಹಳೆ ಕಾಯಿ ಅಂತ ಹೇಳ್ತೇವೆ ನಾವು, ಆ ಕಾಯಿಯನ್ನು ಸುಲಿದು ಇಡೀ ಕಾಯಿಯನ್ನು ಇಡೀ ರಾಶಿಯನ್ನು ತೂಕದ ಮುಖಾಂತರವೇ ಕೊಡುವಂಥದ್ದು. ಯಾಕೆ ಹೇಳಿದರೆ ಈಗಿನ ಈ ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸರಿಯಾಗಿ ಬೆಳವಣಿಗೆ ಇಲ್ಲದ ಕಾಯಿ

0: ಗಳು ಇರ್ತದೆ. ಅಂಥದ್ದನ್ನೆಲ್ಲ ನಾವು ಕೊಬ್ಬರಿ ಮಾಡಲಿಕ್ಕೆ ಹೋದರೆ ಅದರಲ್ಲಿ ತುಂಬ ಹಾಳು ಬರ್ತದೆ, ಮತ್ತು ಕೊಬ್ಬರಿ ಸರಿಯಾಗಿ ಅದರ ಒಣಗುವ ರೀತಿ ಎಲ್ಲ ಸರಿಯಾಗದಿದ್ದರೆ ಅದರಲ್ಲಿ ತುಂಬ ನಷ್ಟ ಬರ್ತದೆ, ಮತ್ತು ತೂಕದಲ್ಲಿ ವ್ಯತ್ಯಾಸ ಬರ್ತದೆ. ಹಾಗಾಗಿ ನಾವು ಕೊಯ್ದು ಒಂದೂವರೆ ತಿಂಗಳಿನೊಳಗೆ ಎಲ್ಲ ಕಾಯಿಗಳನ್ನು ಮಾರಾಟ ಮಾಡಿಬಿಡ್ತೇವೆ.
1: ತೆಂಗಿನ ಗಿಡಗಳಿಗೆ ನೀವು ಯಾವ ರೀತಿ ಗೊಬ್ಬರ ಕೊಡುವಂಥದ್ದು?
0: ತೆಂಗಿನದ್ದು ಅಡಿಕೆಯದ್ದು ವ್ಯತ್ಯಾಸ ಏನು ಅಂತ ಹೇಳಿದರೆ, ತೆಂಗಲ್ಲಿ ವರ್ಷ ಇಡೀ ನಮಗೆ ಫಸಲು ಬರ್ತದೆ. ತೆಂಗಿನ ಮರದಲ್ಲಿ ಅದು ಎಳನೀರು ಅಥವಾ ಅದರಿಂದ ಸಣ್ಣ ತಿಥಿಯಲ್ಲಿ ಅಥವಾ ಎಳನೀರಲ್ಲಿ ಎರಡು ಮೂರು ಥರ ಬೆಳೆದದ್ದು ಎಳತ್ತು, ಈ ರೀತಿ 10-12-15 ಗೊನೆಗಳಿರ್ತದೆ. ಅಷ್ಟಾಗುವಾಗ ಅದಕ್ಕೆ ವರ್ಷ ಪೂರ್ತಿ ಆಹಾರದ ಅವಶ್ಯಕತೆ ಇರ್ತದೆ. ಆದ್ದರಿಂದ ನಾವು ಆದಷ್ಟು ಸ್ಪ್ಲಿಟ್ ಡೋಸುಗಳನ್ನು, ಅಂದರೆ ಸಾವಯವವನ್ನು ಅಷ್ಟೇ, ವರ್ಷಕ್ಕೆ ಎರಡೋ ಮೂರೋ ಸಲ, ಈಗ ಸ್ಲರಿಯ ರೂಪದಲ್ಲಿಯೋ ಅಥವಾ ಗೊಬ್ಬರದ ರೂಪದಲ್ಲಿಯೋ, ಕೆಲವೆಲ್ಲ ಹಿಂಡಿಗಳು, ಕೈಬೇವಿನ ಹಿಂಡಿಯೋ ಹರಳಿಂಡಿಯೋ ಅಂಥದ್ದೆಲ್ಲ, ಮತ್ತು ರಾಸಾಯನಿಕ ಗೊಬ್ಬರಗಳು ಅಷ್ಟೇ. ಪೊಟ್ಯಾಶು ತೆಂಗಿಗೆ ಜಾಸ್ತಿ ಬೇಕು, ಪೊಟ್ಯಾಶು, ಪೊಟ್ಯಾಶಿನ ಅಂಶ ಎರಡು ಮೂರು ಸಲ ಕೊಡುವಂಥದ್ದು, ಮಿಶ್ರ ಮಾಡಿದ ಗೊಬ್ಬರವನ್ನು ಕೊಡುವಂಥದ್ದು, ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾ ಇದ್ದರೆ ಎಲ್ಲ ಗೊನೆಗಳಿಗೂ ಎಲ್ಲ ಕಾಯಿಗಳಿಗೂ ನಮ್ಮ ಈಟು ಸಿಕ್ಕಿ ಒಳ್ಳೆ ಫಸಲು ಬರ್ತದೆ. ಮತ್ತು ತೆಂಗಿನ ಬುಡಕ್ಕೆ ಸಾಧ್ಯ ಇದ್ದಷ್ಟು ಸಾವಯವ ಮೆಟೀರಿಯಲ್ಗಳನ್ನು ತುಂಬಿಸುವುದು, ಅಂದರೆ ನಮ್ಮ ಸ್ವಲ್ಪ ಗೇರು ಗಿಡ ಉಂಟು, ಅದರ ವರ್ಷ ಇಡೀ ಪ್ರೂನ್ ಮಾಡ್ತೇವೆ, ಅದರ ಗೆಲ್ಲುಗಳನ್ನು ವರ್ಷಕ್ಕೊಮ್ಮೆ ಪ್ರೂನ್ ಮಾಡ್ತೇವೆ. ಅಂತ ಆ ಸೊಪ್ಪುಗಳನ್ನು, ಆಮೇಲೆ ತೆಂಗಿನ ಸಿಪ್ಪೆ ಮಡಲು ಇಂಥವುಗಳನ್ನೆಲ್ಲ ಬುಡದಲ್ಲೇ ರಾಶಿ ಹಾಕಿ ಅದು 2 ವರ್ಷವರೆಗೆ ಇರ್ತದೆ. ಅದು ಆ ಪ್ರಕ್ರಿಯೆ, ಕುಂಬಾಗುವಂಥ ಪ್ರಕ್ರಿಯೆ, ಅದರಲ್ಲಿ ಅದಕ್ಕೆ ಬೇಕಾದಂಥ ಸೂಕ್ಷ್ಮ ಜೀವಿಗಳು ಇದ್ದುಕೊಂಡು ಒಳ್ಳೆ ಸಾವಯವ ಮೆಟೀರಿಯಲ್, ಅದನ್ನು ನಾವು ಹ್ಯೂಮಸ್ ಅಂತ ಹೇಳ್ತೇವೆ, ಕಪ್ಪು ಕಪ್ಪಾದ ಒಂದು ಎರೆಗೊಬ್ಬರದ ರೀತಿ ಅದು ಹುಡಿ ಹುಡಿಯಾಗಿರ್ತದೆ. ಅದು ನೀರು ಹಿಡಿದು ಇಡಲಿಕ್ಕೂ ಒಳ್ಳೆಯದು, ಬೇರಿನ ಬೆಳವಣಿಗೆ ಒಳ್ಳೆಯದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಿಗ್ತದೆ, ಎಲ್ಲ ಮಟ್ಟಿಗೂ ಒಳ್ಳೆಯದು. ಹಾಗೆ ಅದನ್ನು ಹಾಕಿಕೊಂಡಿದ್ರೆ ವರ್ಷ ಇಡೀ ಗೊಬ್ಬರ ಸ್ವಲ್ಪ ಸ್ವಲ್ಪ ಆಗಿ ಕೊಟ್ಟುಕೊಂಡಿದ್ರೆ ತೆಂಗಿನಲ್ಲಿ ಒಳ್ಳೆ ಫಸಲು ಬರ್ತದೆ.
1: ಈಗ ನೀವು ಗೇರು ಕೃಷಿ ಮಾಡ್ತೀರಿ ಅಂತ ಹೇಳಿದ್ರಿ, ನೀವು ಗೇರು ಕೃಷಿ ಎಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಿ? ಅಂದ್ರೆ ಇಳಿಜಾರು ಪ್ರದೇಶಗಳನ್ನು ಬಳಸ್ಕೊಂಡಿದ್ದೀರಾ, ಸಮತಟ್ಟದ ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಾ?
0: ಗೇರಿಗೆ ನೀರಿನ ಅವಶ್ಯಕತೆ ಇಲ್ಲ, ಕೊಡಬಹುದು, ಅದರಲ್ಲಿ ಪೆಪ್ಪರು ಆ ರೀತಿ ಏನಾದ್ರು ಮಾಡೋದಿದ್ರೆ ನೀರು ಕೊಡಬಹುದು. ನಾವು ಆಯ್ಕೆ ಮಾಡಿಕೊಂಡದ್ದು, ನಮ್ಮದು ಸ್ವಲ್ಪ ಬಂಜರು ಭೂಮಿ, ಇಳಿಜಾರು ಪ್ರದೇಶ, ಮುರಾಕಲ್ಲು ಇರುವಂಥ ಗುಡ್ಡಗಾಡು ಪ್ರದೇಶ, ಅದರಲ್ಲಿ ಬೇರೆ ಕೃಷಿ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಅದರಲ್ಲಿ 2-3 ಸ್ಪೇಸಿಂಗಲ್ಲಿ ಮಾಡಿದ್ದೇನೆ. ಸ್ವಲ್ಪ ಅಲ್ಟ್ರಾ ಹೈ ಡೆನ್ಸಿಟಿ ಅಂತೇಳಿ 3x3 meterಗೆ ಮಾಡಿದ್ದೇವೆ, ಸ್ವಲ್ಪ 4x4, 5x5, ಆಮೇಲೆ 8x8, ನಾರ್ಮಲ್ ಆಗಿ ಹೇಳುವಂಥದ್ದು 8x8, ಹಾಗೆ 3-4 ಟೈಪಲ್ಲಿ ಮಾಡಿದ್ದೇವೆ. ಒಂದು 4-5 ಎಕರೆ ಪ್ರದೇಶದಲ್ಲಿ 1,000 ಚಿಲ್ಲರ ಗಿಡಗಳನ್ನು NRCC ಪುತ್ತೂರಿಂದ ತಂದು, ಅದರಲ್ಲಿ ಮುಖ್ಯವಾಗಿ ಒಂದು 5-6 ವೆರೈಟಿ ಇದೆ, ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಎಲ್ಲ ಸೇರಿ ಒಂದು 10-12 ವೆರೈಟಿಯ ಗಿಡಗಳನ್ನು ಹಾಕಿದ್ದೇವೆ. ಹಾಕಿ ಅದನ್ನು ಈಗ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಹೇಳಿ, ಅದಕ್ಕೆ ನಾವು ಯಾವುದೇ ನೀರಾವರಿ ಇಲ್ಲ, ಪೂರ್ತಿಯಾಗಿ ಮಳೆ ನೀರಿನ ಮೇಲೆ ಅವಲಂಬಿಸಿರುವಂಥದ್ದು, ಹಾಗೆ ಅದನ್ನು ಮಾಡ್ತಾ ಇದ್ದೇವೆ. ಅದು ಪೂರ್ತಿಯಾಗಿ ಇಳಿಜಾರು ಪ್ರದೇಶ, ಅಂದರೆ ಅದನ್ನು ನಾವು JCB ಯಂತ್ರವನ್ನು ಉಪಯೋಗಿಸಿ ತಟ್ಟು ತಟ್ಟಾಗಿ ಮಾಡಿ, ಈಚೆ ಬಾಕಿ ಕೃಷಿಗೆ ಯಾವ ರೀತಿ ನಾವು ಭೂಮಿಯನ್ನು ತಯಾರು ಮಾಡ್ತೇವೆ, ಈಗ ಹೆಚ್ಚಿನವರು ಗೇರು ಬೀಜ ಅಂತ ಹೇಳಿದರೆ ಅದು ಕಾಡು ಉತ್ಪತ್ತಿ ಅಂತೇಳಿ, ಆ ರೀತಿ ಅಲ್ಲ. ಈ ಕಸಿ ಗೇರು ಗಿಡಗಳಿಗೆ ಹೇಗೆ ಅಂತ ಹೇಳಿದರೆ, ಸ್ವಲ್ಪವೂ ನೆರಳು ಸಿಗಬಾರದು, ಯಾವುದೇ ಗಿಡ ಮರಗಳ ಎಡೆಯಲ್ಲಿ ಆಗುವುದಿಲ್ಲ, ಅದು ಕಂಪ್ಲೀಟ್ ಜಾಗದಲ್ಲಿ ಗೇರು ಮಾತ್ರ, ಗೇರು ತೋಟ ಅದು. ಅದನ್ನು ಪೂರ್ತಿ ಜಾಗವನ್ನು ಕ್ಲೀನ್ ಮಾಡಿ, ಟೆರೇಸ್ ಮಾಡಿ, ಇಳಿಜಾರು ಪ್ರದೇಶ ಆದ ಕಾರಣ ಸ್ಟೆಪ್ ಬೈ ಸ್ಟೆಪ್ ಟೆರೇಸ್ ಮಾಡಿ, ಅದರಲ್ಲಿ ಯಂತ್ರದ ಮುಖಾಂತರವೇ ಹೊಂಡ, ಅಂದರೆ ಮ್ಯಾನ್ಯುವಲ್ ಮಾಡಿದರೆ ಹೊಂಡ ಮಾಡಲಿಕ್ಕೆ ಆಗುದಿಲ್ಲ, ಅಷ್ಟು ಗಟ್ಟಿಯಾದ ಮಣ್ಣದು. ಅದನ್ನು ಹೊಂಡ ಮಾಡಿ ಗಿಡ ನೆಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಸ್ಪ್ರೇ ಇಂಥದ್ದು ಕೂಡ ಮಾಡಬೇಕಾಗ್ತದೆ. ಅಂದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಗೇರಿಗೆ ಇದು ಯಾವುದೂ ಇಲ್ಲ, ಕಾಡು ಉತ್ಪತ್ತಿ ಅಂತೇಳಿ ಲೆಕ್ಕ ಅದು. ಆದರೆ ಈಗಿನ ಈ ಹೈಬ್ರಿಡ್ ಗಿಡಗಳಿಗೆ ನಾವು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರಗಳನ್ನು ಮತ್ತೆ ಸ್ಪ್ರೇ ಕೊಡಬೇಕಾಗ್ತದೆ. ಅಂಥವುಗಳನ್ನು ಮಾಡಿದರೆ ನಮಗೆ ಒಳ್ಳೆ ಫಸಲು ಬರ್ತದೆ. ಮತ್ತೆ ಗೇರಿನ ಪ್ರೂನ್ ಮಾಡಿದಂಥ ಗೆಲ್ಲುಗಳು ನಮಗೆ ತೆಂಗು ಅಡಿಕೆ ಇಂಥದ್ದಕ್ಕೆ ಸೊಪ್ಪಾಗಿ ಉಪಯೋಗ ಮಾಡಬಹುದು. ವರ್ಷಕ್ಕೊಮ್ಮೆ ಪ್ರೂನಿಂಗ್ ಮಾಡಲಿಕ್ಕೆ ಇರ್ತದೆ, ಹಾಗೆ ಅದು ನಮಗೆ ಈ ಬಾಕಿ ಕೃಷಿಗೆ ಪೂರಕ. ಅದು
1: ಸುಮಾರು ತರದ ತಳಿಗಳು ಇವೆ ಅಂತ ಹೇಳಿದ್ರಿ, ನೀವು ಬೆಳೆಸುವಂತ ಗೇರು ಕೃಷಿಯಲ್ಲಿ ಯಾವ ತಳಿ ಉತ್ತಮ ಅಂತ ನೀವು ಹೇಳ್ತೀರಿ?
0: ಅದು ಒಂದೊಂದು ವಾತಾವರಣ ಅಥವಾ ಒಂದೊಂದು ಏರಿಯಾಕ್ಕೆ ಒಂದೊಂದು ತಳಿ, ಅದು ಅವರು NRCC ಅವರು ಹೇಳ್ತಾ ಇದ್ದಾರೆ. ನಾನು ಒಂದು ಕುತೂಹಲಕ್ಕೆ ಕೆಲವು ಹಾಕಿದ್ದು, ನಮ್ಮ ಈ ಕಾಸರಗೋಡು ಜಿಲ್ಲೆ ಈ ಭಾಗಕ್ಕೆ ಅಲ್ಲಿಂದಲೇ ಬಿಡುಗಡೆ ಆದಂತಹ ವೆರೈಟಿ ಭಾಸ್ಕರ ಒಳ್ಳೇದು ಬರ್ತದೆ, ಆಮೇಲೆ ಉಳ್ಳಾಲ 1, 3 ಈ ತಳಿಗಳು, ಮತ್ತು VRI 3 ಅಂತೇಳಿ ಅದು ವಿರುದಾಚಲಂ ತಮಿಳ್ನಾಡಿಂದ ಬಿಡುಗಡೆ ಆದ್ದು, ಅದು ಸ್ವಲ್ಪ ಬೇಗ ಫಸಲು ಬರುವಂಥದ್ದು. ಹಾಗೆ ಕೆಲವೆಲ್ಲ ಉಂಟು, ಮತ್ತು ಮಡಕತ್ತಾರ ಅಂತೇಳಿ ಕೇರಳದ ವೆರೈಟಿ, ಮತ್ತು ಮಹಾರಾಷ್ಟ್ರದ ವೆರೈಟಿ ವೆಂಗುರ್ಲಾ 4, ಆಮೇಲೆ SELECTION 2 ಅಂತೇಳಿ NRCCಯದ್ದು, ಎಲ್ಲ ತೊಂದರೆ ಇಲ್ಲ. ಸಾಧಾರಣ ನವಂಬರಿಂದ ಶುರುವಾಗಿ ಮೇ ತನಕ ಬೇರೆ ಬೇರೆ ಸಮಯದಲ್ಲಿ ಫಸಲು ಬರುವಂಥ ತಳಿಗಳಿದು, ಅವರವರ ಜಾಗದ ಅನುಕೂಲಕ್ಕೆ ನೋಡಿಕೊಂಡು ಅವರವರ ತಳಿಯನ್ನು ನಿರ್ಧಾರ ಮಾಡಬಹುದು.

0: ಈಗ ರೋಗ ಕೀಟಗಳ ಹಾವಳಿ ಇರ್ಬೋದಲ್ವ, ನೀವು ಅದನ್ನು ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು?
1: ಗೇರಿಗೆ ದೊಡ್ಡ ಕೀಟ ಅಂತ ಹೇಳಿದರೆ ಟೀ ಮಾಸ್ಕಿಟೋ ಅಂತ ಹೇಳುತ್ತೇವೆ, ಚಹಾ ಸೊಳ್ಳೆ ಅಂತೇಳಿ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಸಾಧಾರಣ ಒಂದು 60-70% ಕ್ರಾಪನ್ನೇ ನಾಶ ಮಾಡುವಷ್ಟು ದೊಡ್ಡ ಕೀಟ ಅದು. ಅದು ಒಂದು ಸಕ್ಕಿಂಗ್ ಪೆಸ್ಟ್ ಅಂದರೆ ರಸ ಹೀರುವ ಕೀಟ. ಅದು ಈ ಹೂ ಬರುವ ಸಮಯದಲ್ಲಿ ಅಥವಾ ಎಳೆ ಚಿಗುರು ಬರುವ ಸಮಯದಲ್ಲಿ ಅದು ಗುಂಪು ಗುಂಪಾಗಿ ಬಂದು ಗಿಡದ ಮೇಲೆ ಕೂತು ರಸವನ್ನು ಹೀರಿಬಿಡುತ್ತದೆ. ಅಷ್ಟಾಗುವಾಗ ಆ ಗಿಡದಲ್ಲಿ ಬಂದಂಥ ಹೂ ಮುಂದೆ ನಿಂತು ಕಾಯಿ ಆಗುವುದಿಲ್ಲ, ಅದು ಅಲ್ಲಿಗೆ ಒಣಗಿ ನಾಶ ಆಗಿ ಹೋಗ್ತದೆ. ಚಿಗುರು ಕೂಡ ನಾಶ ಆಗ್ತದೆ. ಈ ಚಿಗುರು ನಾಶ, ಹೂ ನಾಶ ಆದ ಕೂಡಲೇ ನಮಗೆ ಫಸಲಿನಲ್ಲಿ ಪೂರ್ತಿಯಾಗಿ ನಾಶ ಆಗುವ ಸಾಧ್ಯತೆಯೂ ಇದೆ. ಹಾಗಾಗಿ ಅದನ್ನು ನಾವು ಅನಿವಾರ್ಯ ಆದಲ್ಲಿ ಸ್ಪ್ರೇ ಮಾಡುವಂಥದ್ದು, ಅಲ್ಲದಿದ್ದರೆ ಕೆಲವು ಅದಕ್ಕೆ ರೆಸಿಸ್ಟೆನ್ಸ್ ಇರುವಂಥ ವೆರೈಟಿಗಳು ಇದೆ ಅಂದರೆ ಆ ಕೆಲವು ಸಮಯದಲ್ಲಿ ಜಾಸ್ತಿ ಅದು. ಹಾಗೆ ಅಂಥದ್ದನ್ನು ಯಾವುದಾದ್ರೂ ಮಾಡಿಕೊಂಡು ಅದನ್ನು ಸಾಧ್ಯ ಇದ್ದಷ್ಟು ಕಂಟ್ರೋಲ್ ಮಾಡಿದರೆ ನಮಗೆ ಫಸಲು ಸಿಗ್ತದೆ, ಇಲ್ಲದಿದ್ದರೆ ಫಸಲಿನಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ ಅದು.
0: ಈಗ ಗೇರುಬೀಜದ ಕೊಯ್ಲೆಲ್ಲ ಮಾಡುವ ಕ್ರಮ ಹೇಗೆ ನೀವು?
1: ಕೊಯ್ಲು ನೋಡಿ, ನಾವು ಸಾಂಪ್ರದಾಯಿಕ ವಿಧಾನದಲ್ಲಿ ಆದರೆ ದೋಟಿ ಹಿಡ್ಕೊಂಡು ಹೋಗಿ ಗೇರುಬೀಜವನ್ನು ಕೊಯ್ದು ಹೆಕ್ಕಿ ತರ್ತಾ ಇದ್ದೆವು. ಇದರಲ್ಲಿ ಹೇಗೆ ಹೇಳಿದರೆ, ಈ ಹೈಬ್ರಿಡ್ ವೆರೈಟಿಗಳಲ್ಲಿ ಕೊಯ್ಲು ಮಾಡುವ ಕ್ರಮ ಇಲ್ಲ, ಬಿದ್ದ ಹಣ್ಣನ್ನು ಹೆಕ್ಕಬೇಕು. ಅಂದರೆ ಅದು ಗೊಂಚಲು ಗೊಂಚಲಾಗಿ ಹೂ ಬಿಡುವುದು, ಪ್ರತಿ ಗೊಂಚಲಿನಲ್ಲಿ ಹಣ್ಣಿರ್ತದೆ, ಎಳೆ ಕಾಯಿ ಇರ್ತದೆ, ಬೇರೆ ಬೇರೆ ಸ್ಟೇಜಲ್ಲಿ ಇರ್ತದೆ. ನಾವು ಅದರ ಯಾವುದೇ ಗೆಲ್ಲನ್ನು ಹಿಡಿದು ಅಲ್ಲಾಡಿಸುವುದು ಅಥವಾ ಬೇರೆ ದೋಟಿಯ ಸಹಾಯದಿಂದ ಕೊಯ್ಲಿಕ್ಕೆ ಹೋದರೆ ಅದರ ಎಳೆ ಕಾಯಿಗಳು ಡ್ಯಾಮೇಜ್ ಆಗಿ ಕೆಳಗೆ ಬೀಳ್ತದೆ. ಹಾಗಾಗಿ ಬಿದ್ದದ್ದನ್ನು ಹೆಕ್ಕಬೇಕು. ಗೇರು ಬೀಜ ಒಳ್ಳೆ ಬೆಳೆದು ಹಣ್ಣಾಗಿ ಬೀಳ್ತದೆ. ಬಿದ್ದದನ್ನು ಸಹ ಹಾಗೆ 1 ಅಥವಾ 2 ದಿನದೊಳಗೆ ಹೆಕ್ಕಿ ಆಗಲೇಬೇಕು. ಇಲ್ಲದಿದ್ದರೆ ಆ ಗೇರು ಬೀಜದ ಒಂದು ನೋಟ ಅಂತ ಹೇಳ್ತೇವೆ ಅಂದರೆ ಅದರ ಒಂದು ಆಕರ್ಷಣೆ ಹೋಗ್ತದೆ, ಅದು ಸ್ವಲ್ಪ ಕಪ್ಪು ಕಪ್ಪಾಗ್ತದೆ. ಅಥವಾ ತರಗೆಲೆಯ ಅಡಿಗೆ ಬಿದ್ದಂಥದ್ದು ಕ್ರಮೇಣ ಮೊಳಕೆ ಬರ್ತದೆ, ಒಳಗಿನ ಬೊಂಡು ಗೇರು ಬೀಜ ಕಪ್ಪಾದರೆ ನಮಗೆ ದರ ಕುಸಿತ ಆಗ್ತದೆ. ಆಮೇಲೆ ಮತ್ತೊಂದು ದೊಡ್ಡ ತೊಂದರೆ ಅಂತ ಹೇಳಿದರೆ ಮುಳ್ಳು ಹಂದಿಗಳು. ಮುಳ್ಳು ಹಂದಿಗಳು ನಾವು ಗೇರು ಬೀಜ ಹೆಕ್ಕಲಿಕ್ಕೆ ತಡ ಆದರೆ ಮುಳ್ಳು ಹಂದಿಗಳು ಬಂದು ಅದನ್ನು ತುಂಡು ಮಾಡಿ ಒಳಗಿನ ಗೇರು ಬೀಜವನ್ನು ತಿಂತದೆ, ಆಗ ಕೂಡ ನಮಗೆ ತುಂಬ ನಷ್ಟ ಬರ್ತದೆ. ಹಾಗಾಗಿ ಗೇರು ಬೀಜದ ಸೀಸನ್ನಲ್ಲಿ ದಿನವೂ ಹೋಗಿ ಹೆಕ್ಕಬೇಕಾಗ್ತದೆ. ಒಂದು ಬದಿಯಿಂದ ಹೆಕ್ಕುದು, ಅದು ಈ ಬದಿ ಎತ್ತಿದಾಗ ಪುನಃ ಶುರು ಮಾಡುವಂಥದ್ದು, ಹಾಗೆ ಅದು ನಿರಂತರ ಪ್ರಕ್ರಿಯೆ. ಅದು
0: ಕೆಲಸಗಾರರನ್ನು ಇಟ್ಕೊಂಡು ನೀವು ಮಾಡ್ತಾ ಇರುವಂಥದ್ದು ಇದು?
1: ಹೌದು, ಎಲ್ಲ ಕೆಲಸಗಾರರ ಸಹಾಯದಿಂದ ನಾವು ಕೂಡ ಹೋಗ್ತೇವೆ. ಆದರೆ ಇದರಲ್ಲಿ ಒಂದು ಅನುಕೂಲ ಹೇಳಿದರೆ, ಬೇರೆ ಕೆಲವೆಲ್ಲ ಕೊಯ್ಲಿಗೆ ಕೆಲವು ಈಗ ಅಡಿಕೆಗಾಗಿರ್ಬೋದು, ರಬ್ಬರ್ ಆಗಿರ್ಬೋದು, ತೆಂಗಿಗಾಗಿರ್ಬೋದು, ಇದಕ್ಕೆಲ್ಲ ನುರಿತ ಕಾರ್ಮಿಕರ ಅವಶ್ಯಕತೆ ಇದೆ, ಎಲ್ಲರಿಗೂ ಮಾಡುವ ಹಾಗಿಲ್ಲ. ಅಂದರೆ ಗೇರಲ್ಲಿ ಹಾಗಲ್ಲ, ಸ್ವಲ್ಪ ಎದ್ದು ನಡೆದಾಡಲಿಕ್ಕೆ ಆಗುವಂಥವ್ರು, ಪ್ರಾಯದವರ ಮಕ್ಕಳ ಯಾರು ಹೆಂಗಸರು ಯಾರು ಕೂಡ ಮಾಡಬಹುದು. ಅಂದರೆ ಅದನ್ನು ಬಿದ್ದದ್ದನ್ನು ಬಕೆಟಿಗೆ ಹೆಕ್ಕಿ ಹಾಕುವುದು, ಅಲ್ಲಿಂದ ಟ್ರೈಲರಲ್ಲಿ ಕಲೆಕ್ಷನ್ ಮಾಡಿ ನಾವು ಅಂಗಳಕ್ಕೆ ತಂದು ಅದನ್ನು ಹಣ್ಣು ಬೇರೆ ಬೀಜ ಬೇರೆ ಪ್ರತ್ಯೇಕಿಸಿ ಮತ್ತೆ ಒಣಗಿಸುವಂಥದ್ದು. ಆದ ಕಾರಣ ಯಾರಿಗೂ ಸಹ ಮಾಡಬಹುದು, ಇದಕ್ಕೆ ದೊಡ್ಡ ನುರಿತ ಕಾರ್ಮಿಕರೇ ಬೇಕು ಅಂತ ಹೇಳಿಲ್ಲ.
0: ಈಗ ನೀವು ಗೇರು ಬೀಜ ಆವಾಗಲೇ ಮಾರುವಂಥದ್ದ ಅಲ್ಲ ಸಂಸ್ಕರಣೆ ಮಾಡಿ ಮಾರುವಂಥದ್ದು?
1: ನಾವು ಸಂಸ್ಕರಣೆ ಮಾಡುವುದಿಲ್ಲ, ಕಚ್ಚಾ ಗೇರು ಬೀಜವನ್ನೇ ಮಾರುವುದು. ಅದರಲ್ಲಿ ಎರಡು ರೀತಿಯೂ ಮಾಡಿದ್ದೇನೆ ನಾನು. ಕೆಲವು ವರ್ಷ ಇಡೀ ವರ್ಷದ್ದನ್ನು ಒಣಗಿಸಿ ಇಟ್ಟುಕೊಂಡು ಆಫ್ ಸೀಸನಲ್ಲಿ ಅಂದರೆ ಜೂನ್ ಜುಲೈಯ ಇಂಥ ಮಳೆಗಾಲದ ಸಮಯದಲ್ಲಿ ಫ್ಯಾಕ್ಟರಿಗಳಿಗೆ ಮಾರಾಟ ಮಾಡಿದ್ದೂ ಇದೆ. ಅದಕ್ಕೆ ಮಾತ್ರ ಬಿಸಿಲು ಜಾಸ್ತಿ ಹಾಕಿ ಒಳ್ಳೆ ಒಣಗಿಸಿ ಇಡಬೇಕಾಗ್ತದೆ, ಇಲ್ಲದಿದ್ದರೆ ಹಾಳಾಗ್ತದೆ. ಮತ್ತು ಆಗಾಗ ಮಾರಾಟ ಮಾಡೋದು ಇದೆ, ಅಂದರೆ ಹೆಕ್ಕಿ ತಂದು ಅದನ್ನು ಬೇರೆ ಬೇರೆ ಮಾಡಿ ಹಣ್ಣನ್ನು ಕಾಯನ್ನು ಬೇರೆ ಬೇರೆ ಮಾಡಿ ಬೀಜವನ್ನು ತೊಳೆದು ಒಣಗಿಸಿ ಸ್ವಲ್ಪ ನೆರಳಲ್ಲಿ ಇದರಲ್ಲಿ ಒಣಗಿಸಿ ಅದರ ತೇವಾಂಶ ಹೋದ ಕೂಡಲೇ ಲೋಕಲ್ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡುವಂಥದ್ದು. ಇದರಿಂದ ನಮಗೆ ತೂಕ ಜಾಸ್ತಿ ಬರ್ತದೆ, ಮತ್ತು ಸ್ಟೋರೇಜ್ ಮಾಡಿ ನಮಗೆ ಆ ಸ್ಟೋರೇಜ್ ಲಾಸು ಅಥವಾ ಅದಕ್ಕೆ ಒಣಗಿಸಿದಾಗ ಬರುವ ಲಾಸು ನಮಗೆ ಸರಿಯಾಗಬೇಕಾದ್ರೆ ರೇಟು ಸ್ವಲ್ಪ ಜಾಸ್ತಿ ಸಿಕ್ಕಬೇಕಾಗ್ತದೆ, ಹಾಗೆ ಸಿಕ್ಕದಿದ್ದರೆ ಅದು ನಷ್ಟ ಬರ್ತದೆ.
0: ಈಗ ನೀವು ಗೇರು ಕೃಷಿ ಮಾಡ್ತಾ ಬರ್ತಾ ಇದ್ದೀರಿ, ನಿಮಗೆ ಹೇಗೆ ಅನಿಸ್ತಾ ಇದೆ ಗೇರು ಕೃಷಿ ಲಾಭದಾಯಕವಾ ಹೇಗೆ?
1: ಸದ್ಯದ ಪರಿಸ್ಥಿತಿಯಲ್ಲಿ ಗೇರಿಗೆ ಈಗ ಕಳೆದ ವರ್ಷ 150 ರೂಪಾಯಿವರೆಗೆ ಬಂದಿದೆ ಕಚ್ಚಾ ಗೇರು ಬೀಜಕ್ಕೆ. ಇದೇ ರೀತಿ ರೇಟು ಜಾಸ್ತಿ ರೇಟು ಸಿಕ್ಕಿದರೆ ನಮಗೆ ಏನಾದ್ರು ಉಳಿತಾಯ ಆಗಬಹುದು, ಇಲ್ಲದಿದ್ದರೆ ಖಂಡಿತ ಗೇರಲ್ಲಿ ಲಾಭ ಕಷ್ಟ ನಷ್ಟವೇ. ಅಂದರೆ ಅದರಲ್ಲಿ ಮಾನವ ಶ್ರಮ ಜಾಸ್ತಿ ಬೇಕಾಗ್ತದೆ ಅದಕ್ಕೆ ಹೆಕ್ಕಲಿಕ್ಕೆ, ಮತ್ತು ಅದನ್ನು ಬೇರ್ಪಡಿಸಲಿಕ್ಕೆ ಇದಕ್ಕೆಲ್ಲ, ಮತ್ತು ಅದರ ಡೈಲಿ ಬಂದಂಥ ಕಳೆಗಳನ್ನು ತೆಗಿಬೇಕು, ಪ್ರೂನಿಂಗ್ ಮಾಡಬೇಕು, ಈಟ ಹಾಕಬೇಕು, ಮದ್ದು ಹೊಡಿಬೇಕು, ಹೀಗೆಲ್ಲ ಕೆಲಸ ಉಂಟು. ಹಾಗಾಗುವಾಗ ಮತ್ತು ವಾತಾವರಣ ಗೇರು ಬೀಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಅಕಾಲಿಕ ಮಳೆ, ಆಮೇಲೆ ಮೋಡ ಕವಿದ ವಾತಾವರಣ, ಅಂಥದ್ದೆಲ್ಲ ಗೇರು ಬೀಜಕ್ಕೆ ತುಂಬ ಹಾನಿ ಮಾಡ್ತದೆ. ನಮಗೆ ಆಗಲೇ ಹೇಳಿದಾಗೆ ಟೀ ಮಾಸ್ಕಿಟೋ ಸೊಳ್ಳೆಯದ್ದು ಇದೆಲ್ಲ ಭಾರಿ ತೊಂದರೆ ಮಾಡುತ್ತದೆ. ಬಿಸಿಲು ಎಷ್ಟು ಇದ್ರೂ ಸಹ ಆಗ್ತದೆ ಗೇರು ಬೀಜಕ್ಕೆ, ಅದೇನು ಸಮಸ್ಯೆ ಇಲ್ಲ.
0: ಈಗ ಕಾಳುಮೆಣಸು ಕೃಷಿಗೆ ಬಂದರೆ ನೀವು ಯಾವ ರೀತಿ ಮಾಡುವಂಥದ್ದು, ಅಂದರೆ ಯಾವ ತಳಿಗಳನ್ನು ಹಾಕ್ಕೊಂಡಿದ್ದೀರಿ, ಅಡಿಕೆ ಗಿಡಗಳಿಗೆ ನೆಟ್ಕೊಂಡಿದ್ದೀರಾ ಹೇಗೆ?
1: ಕಾಳುಮೆಣಸನ್ನು ಮುಖ್ಯವಾಗಿ ಅಡಿಕೆ ತೆಂಗು ಅದರ ಜೊತೆ ಜೊತೆಗೆ ಬೇರೆ ಕಾಡು ಮರಗಳು ಇರುವಂಥದ್ದಕ್ಕೆ ಕೂಡ ಬಿಡಲಿಕ್ಕೆ ಆಗ್ತದೆ, ಅಂಥದ್ದಕ್ಕೆಲ್ಲ ಬಿಟ್ಟಿದ್ದೇವೆ. ಹೆಚ್ಚಾಗಿ ಪಣಿಯೂರು

0: ವೆರೈಟಿಯೇ ಇರುವಂಥದ್ದು. ಅಲ್ಪ ಸ್ವಲ್ಪ ಬೇರೆ ಕರಿಮುಂಡ, ಆಮೇಲೆ ಕೆಲವು ತೆಕ್ಕನ್ ವೆರೈಟಿಗಳು, ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ. ನನ್ನ ಮಟ್ಟಿಗೆ ಪಣಿಯೂರು ಒಳ್ಳೆಯದು ಅಂತೇಳಿ ನನಗೆ ಕಾಣ್ತಾ ಉಂಟು.
1: ಈಗ ಕಾಳುಮೆಣಸು ಕೃಷಿಗೆ ಬಂದಾಗ ನೀವು ಅದನ್ನು ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು, ಅಂದರೆ ಗಿಡಗಳನ್ನೆಲ್ಲ ಆಯ್ಕೆ ಮಾಡುವಂಥದ್ದು, ಪುನಃ ನಾಟಿ ಮಾಡುವಂಥದ್ದು, ಹೊಸ ಗಿಡಗಳನ್ನು ಮಾಡುವಂಥದ್ದು ಯಾವ ರೀತಿ?
0: ಕಾಳುಮೆಣಸಿನ ಬಳ್ಳಿ ನಾವು ನೇರವಾಗಿ ನಡೆದಿದ್ರೆ ಆರದ್ರೆ ಅಂತ ಹೇಳ್ತಾರೆ, ಅಂದರೆ ಈ ಮಾನ್ಸೂನ್ ಶುರುವಾದ ಟೈಮಲ್ಲಿ, ಆ ಟೈಮಲ್ಲಿ ತೇವಾಂಶ ಇರುವಾಗ ನಾವು ರನ್ನರ್ಸನ್ನು, ಒಳ್ಳೆ ಹೆಲ್ದಿ ರನ್ನರ್ಸನ್ನು ತೆಗೆದು ನೆಟ್ಟರೆ ಆ ಟೈಮಲ್ಲಿ ನ್ಯಾಚುರಲ್ ಆಗಿ ಅದು ಬರ್ತದೆ, ಒಳ್ಳೆ ಬರ್ತದೆ. ಸ್ವಲ್ಪ ಉದ್ದ ಇರುವಂಥದ್ದು ಒಳ್ಳೆ ಹಿಡಿಯುವ ಬಳ್ಳಿಯಿಂದ ನೋಡಿ ನಾವು ರನ್ನರ್ಸು ತೆಗೆದು ನೆಡುವಂಥದ್ದು. ಮತ್ತೆ ಅಥವಾ ನರ್ಸರಿಗಳಿಂದಲೂ ಕೆಲವು ಸಲ ತರ್ತೇವೆ, ಕಸಿ ಕಟ್ಟಿದ್ದು ಇಂಥದ್ದು ಸಹ ಗ್ರಾಫ್ಟ್ ಮಾಡಿದ್ದು ಸಹ ತರ್ತೇವೆ, ನಮ್ಮದು ಸಾಕಾಗದಿದ್ದರೆ. ಅದನ್ನು ಸರಿಯಾಗಿ ನೆಟ್ಟು ಕಟ್ಟ ಹಾಕಿ ಅದಕ್ಕೆ ಆಗಾಗ ಕಟ್ಟ ಹಾಕಬೇಕಾಗ್ತದೆ, ಇಲ್ಲದಿದ್ದರೆ ಮೆಣಸಿನ ಬಳ್ಳಿ ಒಳ್ಳೆಯದಾಗುವುದಿಲ್ಲ, ತುದಿಚಿ ಹುಟ್ಟುವಂಥದ್ದು. ಆಮೇಲೆ ಹಿಪ್ಪಲಿಗೆ ಕಸಿ ಕಟ್ಟಿದ್ದಾದರೆ ಅದರ ಕಸಿ ಭಾಗದಿಂದ ಕೆಳಗಿನದ್ದನ್ನು ಸ್ವಲ್ಪ ಸಮಯ ತೆಗಿಬೇಕಾಗ್ತದೆ, ಮೇಲಿನ ಬಳ್ಳಿ ಒಳ್ಳೆ ಚಂದ ಬರಲಿಕ್ಕೆ ಬೇಕಾಗಿ. ಮತ್ತು ಅದಕ್ಕೆ ಕೂಡ ಅಡಿಕೆ ಮರದ ಒಟ್ಟೊಟ್ಟಿಗೆ ಕಾಳುಮೆಣಸಿನ ಬಳ್ಳಿ ಇದ್ದದಕ್ಕೆ ಸ್ವಲ್ಪ ಹೆಚ್ಚುವರಿ ಗೊಬ್ಬರವನ್ನು ಕೊಡುವಂಥದ್ದು. ಆಮೇಲೆ ಮಳೆಗಾಲದಿಂದ ಮೊದಲು ಅಥವಾ ಮಳೆಗಾಲದಲ್ಲಿ ಒಂದೆರಡು ಸಲ ಬೋರ್ಡೋ ದ್ರಾವಣವನ್ನು ಅದಕ್ಕೆ ಸಿಂಪಡಿಸುವಂಥದ್ದು. ಒಂದೆರಡು ರೋಗಗಳು ಕಾಳುಮೆಣಸಿಗೆ, ಒಂದು ಕ್ವಿಕ್ ವಿಲ್ಟು ಮತ್ತೊಂದು ಸ್ಲೋ ವಿಲ್ಟು, ಅದು ತುಂಬ ಹಾನಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಅದರ ಬಗ್ಗೆ ಒಳ್ಳೆ ಜಾಗ್ರತೆ ಬೇಕಾಗ್ತದೆ. ಮತ್ತು ಕಾಳುಮೆಣಸಲ್ಲಿ ವರ್ಷವೂ ಬಳ್ಳಿ ನೆಡ್ತಾ ಇರಬೇಕಾಗ್ತದೆ, ಅಂದರೆ ರೋಗದಲ್ಲಿ ಹೋಗ್ತದೆ, ಹೋಗದಿದ್ದರೂ ಸಹ ನಾವು ನೆಡ್ತಾ ಇರಬೇಕಾಗ್ತದೆ, ಇಲ್ಲದಿದ್ದರೆ ಕಾಳುಮೆಣಸು ನಮಗೆ ಬೆಳೆ ಕಡಿಮೆ ಆಗ್ತಾ ಹೋಗ್ತದೆ.
1: ಗೊಬ್ಬರ ಎಲ್ಲ ಯಾವ ರೀತಿ ನೀಡುವಂಥದ್ದು ನೀವು?
0: ಗೊಬ್ಬರ ಸ್ವಲ್ಪ ದೂರ ಹಾಕಬೇಕಾಗ್ತದೆ ಇದಕ್ಕೆ, ಕಾಳುಮೆಣಸಿಗೆ, ಅಂದರೆ ಅದಕ್ಕೆ ತಾಗುವ ಹಾಗೆ ಹಾಕಿದರೆ ಅದಕ್ಕೆ ಕೆಲವೆಲ್ಲ ಈಗ ಕೆಮಿಕಲ್ ಗೊಬ್ಬರ ಆದರೂ ತೊಂದರೆ ಮಾಡ್ತದೆ, ಡ್ಯಾಮೇಜ್ ಆಗ್ತದೆ, ಅದರ ಟಿಶ್ಯೂಗಳು ಡ್ಯಾಮೇಜ್ ಆಗ್ತದೆ. ಅಥವಾ ಸಾವಯವ ಗೊಬ್ಬರವನ್ನು ಕೂಡ, ಹಿಂಡಿಗಳು ಅಥವಾ ನಮ್ಮ ಸೆಗಣಿ ಗೊಬ್ಬರ, ಹಸಿ ಸೆಗಣಿ ಗೊಬ್ಬರ ಇಂಥದ್ದೆಲ್ಲವನ್ನು ಅದಕ್ಕೆ ತಾಗುವ ಹಾಗೆ ಎಲ್ಲ ಹಾಕಿದರೆ ಫಂಗಸ್ಗಳು ಬಂದು ಹಾಗೆಲ್ಲ ತೊಂದರೆ ಆಗ್ತದೆ. ಸ್ವಲ್ಪ ದೂರ, ಅದರ ಬೇರಿಗೆ ಸಿಕ್ಕುವ ಹಾಗೆ ಸ್ವಲ್ಪ ದೂರ ಹಾಕುವಂಥದ್ದು. ಮತ್ತು ಅಗತ್ಯ ಇದ್ದ ಹಾಗೆ ಬಾಕಿ ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆ ಎಲ್ಲ ಫರ್ಟಿಲೈಸರ್ಗಳನ್ನು ಇದನ್ನು ಕೊಡುವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸಿ ಹಾಕುವಂಥದ್ದು, ಬಳ್ಳಿಯ ಗಾತ್ರ ಅದರ ಇಳುವರಿಯ ಸಾಮರ್ಥ್ಯ ನೋಡಿಕೊಂಡು, ಅದರ ಪ್ರಾಯ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡುವಂಥದ್ದು.
1: ಈಗ ಅಡಿಕೆ ಗಿಡದಲ್ಲಿ ಬಳ್ಳಿಗಳನ್ನು ನೆಟ್ಟರೆ ಅಡಿಕೆ ಗಿಡಕ್ಕೆ ಕೊಡುವಂತಹ ಗೊಬ್ಬರಗಳು ಮತ್ತೆ ಇದಕ್ಕೆ, ಅಂದರೆ ಪ್ರತ್ಯೇಕವಾಗಿ ಯಾವ ರೀತಿ ವ್ಯತ್ಯಾಸಗಳಾಗುವುದಿಲ್ವ?
0: ವ್ಯತ್ಯಾಸ ಅಂತ ಹೇಳಿ ಆಗುದಿಲ್ಲ, ಸಾಧಾರಣ ಒಂದೇ ಹಾಗೆ ಹೋಗ್ತದೆ. ಹಾಕಬಹುದು ಈಗ ಪೆಪ್ಪರ್ ಸ್ಪೆಷಲು ಅಂತದ್ದೆಲ್ಲ ಇರ್ತದೆ, ಅಥವಾ ಫೋಲಿಯರ್ ಸ್ಪ್ರೇ ಕೊಡ್ಲಿಕ್ಕೆ ಆಗ್ತದೆ ಪೆಪ್ಪರಿಗೆ ಪ್ರತ್ಯೇಕ. ಫೋಲಿಯರ್ ಸ್ಪ್ರೇ ಅಂತ ಹೇಳಿದರೆ ನಾವು ಬೇರಿನ ಬದಲು ಎಲೆಗೆ ಕೊಡುವಂಥದ್ದು ಸ್ಪ್ರೇ ಮುಖಾಂತರ. ಈಗ ಪೆಸ್ಟಿಸೈಡ್ಗಳು, ನಾವು ಫಂಗಿಸೈಡು ಇಂಥದ್ದೆಲ್ಲ ಕೊಡುವ ಹಾಗೆ, ಮೈಕ್ರೋನ್ಯೂಟ್ರಿಯೆಂಟ್ಸು ಅಥವಾ 19 19 19 19 ಬರ್ತದೆ, ಬೇರೆ ಬೇರೆ ಕಾಂಬಿನೇಷನ್ ಉಂಟು. ಅಂಥದ್ದೆಲ್ಲ ನಮಗೆ ಬೇಕು ಅಂತಾದರೆ ಅಥವಾ ಅದರದ್ದೇ ಸ್ಪೆಷಲ್ಗಳು ಸಿಗ್ತದೆ, ಆ ಮಿಶ್ರಣಗಳನ್ನು ನಾವು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇಯರ್ಗಳ ಮುಖಾಂತರವಾಗಿ ಸ್ಪ್ರೇ ಮಾಡುವಂಥದ್ದು, ಅದು ಸ್ವಲ್ಪ ಬೇಗ ಸಿಗ್ತದೆ, ಅದು ಅಗತ್ಯ ಇದ್ದರೆ ಸಾಕಷ್ಟೆ, ಯಾವಾಗಲೂ ಬೇಕು ಅಂತೇಳಿಲ್ಲ.
1: ಆಮೇಲೆ ನೀವು ಕಾಳುಮೆಣಸನ್ನೆಲ್ಲ ಕೊಯ್ಯುವ ವಿಧಾನ ಎಲ್ಲ ಯಾವ ರೀತಿ ಮಾಡುವಂಥದ್ದು, ಯಂತ್ರಗಳ ಬಳಕೆ ಮಾಡ್ತೀರಾ ಯಾವ ರೀತಿ?
0: ಕಾಳುಮೆಣಸು ಕೊಯ್ಲು ಮ್ಯಾನ್ಯುವಲ್ಲೇ, ಅಂದರೆ ಮನುಷ್ಯರು ಎಣ್ಣೆ ಇಟ್ಟು ಹತ್ತಿ ಕೊಯ್ಯುವಂಥದ್ದು. ಕೊಯ್ಯುವಾಗಲೂ ಹಾಗೆ ಬಳ್ಳಿಗೆ ಪುನಃ ಕಟ್ಟ ಹಾಕುವಂಥದ್ದು, ಕಟ್ಟ ಹಾಕ್ತಾ ಇರಬೇಕಾಗ್ತದೆ, ಇಲ್ಲದಿದ್ದರೆ ಬಳ್ಳಿ ಜಾರ್ತದೆ. ಆಮೇಲೆ ಮೊದಲೆಲ್ಲ ಒಂದೋ ಎರಡೋ ಕಾಳು ಹಣ್ಣಾದಾಗ ಇಡೀ ಬಳ್ಳಿಯದ್ದು ಕೊಯ್ತಾ ಇದ್ದೆವು, ಅದರಲ್ಲಿ ಎಳೆದು ಬಂದರೆ ನಮಗೆ ತುಂಬ ವರ್ಷ ಅದನ್ನು ದಾಸ್ತಾನು ಇಡಲಿಕ್ಕೆ ಆಗುವುದಿಲ್ಲ. ಕಾಳುಮೆಣಸನ್ನು ಆಗಾಗ ಮಾರುವ ಕ್ರಮ ಕಡಿಮೆ, ಅದನ್ನು ಕೆಲವು ವರ್ಷ ದಾಸ್ತಾನು ಇಟ್ಟು ಒಳ್ಳೆ ರೇಟ್ ಇರುವಾಗ ಕೊಡುವಂಥದ್ದು. ಹಾಗೆ ಈಗ ಎಂತ ಮಾಡ್ತಾ ಇದ್ದೇವೆ ಹೇಳಿದರೆ, ಆದಷ್ಟು ಈಗ ತುಂಬ ಹಣ್ಣಾಗುವಲ್ಲಿವರೆಗೆ ಕಾಯುದು, ಮತ್ತು ಹಣ್ಣಾದ್ದನ್ನು ನೋಡಿ ಕೊಯ್ಯುವಂಥದ್ದು. ಅಂದರೆ ಸಾಧಾರಣ ಒಂದು ಬಳ್ಳಿಯಿಂದ ಒಂದು 2-3 ಸಲ ಆಗಿ ಕೊಯ್ದರೆ ಒಳ್ಳೆ ಬರ್ತದೆ, ಅದು ಕಾಳು ಒಳ್ಳೆ ತೂಕ ಬರ್ತದೆ, ಮತ್ತು ಅದರ ಸ್ಟೋರೇಜ್ ಟೈಮು ಸಹ ಜಾಸ್ತಿ ಆಗ್ತದೆ. ಆಮೇಲೆ ಯಂತ್ರಗಳನ್ನು ಕಾಳುಮೆಣಸಿನ ಗೆರೆಯಿಂದ ಕಾಳುಗಳನ್ನು ಬೇರ್ಪಡಿಸಲಿಕ್ಕೆ ಯಂತ್ರಗಳನ್ನು ಉಪಯೋಗಿಸುವಂಥದ್ದು. ಮೊದಲೆಲ್ಲ ಕಾಲಲ್ಲಿ ತುಳಿದು ಎಲ್ಲ ಬೇರ್ಪಡಿಸ್ತಾ ಇದ್ದದ್ದು, ಅದಕ್ಕೆ ತುಂಬ ಶ್ರಮ ಬೇಕಾಗ್ತದೆ, ನಮಗೆ ಈಗಿನ ಕೂಲಿ ಆಳುಗಳಲ್ಲಿ ಎಲ್ಲ ಸಾಧ್ಯ ಇಲ್ಲ ಅದು. ಹಾಗೆ ಅದಕ್ಕೆ ಸುಲಭವಾದ ಮೆಷಿನುಗಳುಂಟು, ಅದಕ್ಕೆ ಹಾಕಿ ಅದರ ಗೆರೆಯನ್ನು ಹರಳನ್ನು ಬೇರೆ ಬೇರೆ ಮಾಡುವಂಥದ್ದು, ಪುನಃ ಅದನ್ನು ಒಣಗಿಸಿ ಅದರಿಂದ ಕಸಕಡ್ಡಿಗಳನ್ನು ತೆಗಿಲಿಕ್ಕೆ ಕೂಡ ಈಗ ಬೇರೊಂದು ಮೆಷಿನ್ ಉಂಟು, ಅದರಲ್ಲಿ ಹಾಕಿ ಕಸಕಡ್ಡಿಗಳನ್ನು ತೆಗೆದು ಸ್ವಚ್ಛ ಮಾಡಿ ಅದನ್ನು ದಾಸ್ತಾನು ಮಾಡುವಂಥದ್ದು.
1: ಸಂಸ್ಕರಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು, ತುಂಬ ವರ್ಷದವರೆಗೆ ಹೇಗೆ ನೀವು ಅದನ್ನು ಕಾಪಿಟ್ಟುಕೊಳ್ಳುವಂಥದ್ದು?
0: ಸಂಸ್ಕರಣೆ ಹೇಳಿದರೆ ಅದು ಬಿಸಿಲಿನ ಲಭ್ಯತೆ ನಾವು ಆಯಾ ಸಮಯ ನೋಡಿಕೊಂಡು ಉಂಟು, ಸರಿಯಾಗಿ ಒಣಗಬೇಕದು, ಅದರಲ್ಲಿ ಯಾವುದೇ ಮಾಯಿಶ್ಚರ್ ಇರಬಾರ್ದು. ಅದನ್ನು ಮಗುಚಿ ಬಿಡಿಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹರಡಿ ಒಣಗಿಸಿ

0: ಕೊನೆಗೆ ಅದನ್ನು ದಾಸ್ತಾನು ಮಾಡುವಾಗಲೂ ಅಷ್ಟೇ ಪ್ಲಾಸ್ಟಿಕ್ ತೊಟ್ಟೆ ಹಾಕಿ ಹೊರಗಿಂದ ಸೆಣಬಿನ ಗೋಣಿಯಲ್ಲಿ ಹಾಕಿ ಇಟ್ಟರೆ ಅದರ ಆ ಶೈನಿಂಗ್ ಹಾಗೆ ಉಳಿತದೆ. ಬರೇ ಗೋಣಿಚೀಲದಲ್ಲಿ ಹಾಕಿದರೆ ಅದು ಸ್ವಲ್ಪ ಬಿಳಿ ಬಿಳಿ ಬೂಸರು ಬಂದಾಗೆಲ್ಲ ಆಗ್ತದೆ, ಅದಕ್ಕೆ ಸ್ವಲ್ಪ ಶೈನಿಂಗ್ ಕಮ್ಮಿ ಆಗ್ತದೆ. ಹಾಗೆ ಅದನ್ನು ಒಳ್ಳೆ ಏರ್ ಟೈಟ್ ಮಾಡಿ ಇಟ್ಟರೆ, ಸರಿಯಾಗಿ ಅದನ್ನು ಮಾಯಿಶ್ಚರ್ ಎಲ್ಲ ಇಲ್ಲದ ಹಾಗೆ ಮಾಡಿ ಇಟ್ಟರೆ ಸಾಧಾರಣ ಒಂದು ವರ್ಷಗಟ್ಟಲೆ ಇಡ್ಲಿಕ್ಕೆ ಆಗ್ತದೆ, 5 ವರ್ಷವೋ 10 ವರ್ಷವೋ ಹೀಗೆ ಸಹ ಇಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಯಾವುದೇ ಮಾಯಿಶ್ಚರ್ ಉಳಿಬಾರ್ದು, ಮಾಯಿಶ್ಚರ್ ಉಳಿದ್ರೆ ಅದು ಹಾಳಾಗ್ತದೆ.
1: ಈಗ ಬಾಳೆ ಕೃಷಿಗೆ ಬಂದರೆ ನೀವು ಯಾವ ರೀತಿ ಬಾಳೆ ಕೃಷಿ ಮಾಡ್ತೀರಿ? ತೋಟದ ಮಧ್ಯದಲ್ಲಿ ಹಾಕೊಂಡಿದ್ದೀರಾ, ಹೇಗೆ?
0: ಮೊದಲು ತುಂಬ ಬಾಳೆ ಇತ್ತು, ಈಗ ಅಂದರೆ ಒಂದು ಹಂದಿಯ ಉಪದ್ರ, ಮತ್ತೊಂದು ಅದಕ್ಕೆ ಸೂಕ್ತ ದರ ಇಲ್ಲ, ಮತ್ತು ಬಾಳೆ ಅದು ಕೆಡು ಸರಕು ಅಂದರೆ ಪೆರಿಷೇಬಲ್ ಆದ ಕಾರಣ ಅದನ್ನು ನಮಗೆ ತುಂಬ ಸಮಯ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ, ಮತ್ತು ಮೌಲ್ಯವರ್ಧನೆ ಎಲ್ಲ ಮಾಡಿದರೆ ಆದಿತ್ತದು. ಹಾಗಾಗಿ ಈಗ ಮತ್ತೆ ಕಾಳುಮೆಣಸಿಗೆ ಅದು ತೊಂದರೆ ಆಗ್ತದೆ, ಬಾಳೆ ತುಂಬ ಇದ್ದರೆ ಕಾಳುಮೆಣಸು ಆಮೇಲೆ ಅಡಿಕೆ ಈಗ ದೋಟಿಯಲ್ಲಿ ಕೊಯ್ಲು ಮಾಡೋದು ಮದ್ದು ಬಿಡುವಾಗೆಲ್ಲ ಅದು ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಹಂತ ಹಂತವಾಗಿ ಬಾಳೆಯನ್ನು ಈಗ ಕಮ್ಮಿ ಮಾಡ್ತಾ ಇದ್ದೇವೆ.

0: 5 ವರ್ಷವೋ 10 ವರ್ಷವೋ ಹೀಗೆ ಸಹ ಇಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಯಾವುದೇ ಮಾಯಿಶ್ಚರ್ ಉಳಿಬಾರ್ದು, ಮಾಯಿಶ್ಚರ್ ಉಳಿದ್ರೆ ಅದು ಹಾಳಾಗ್ತದೆ.
1: ಈಗ ಬಾಳೆ ಕೃಷಿಗೆ ಬಂದರೆ ನೀವು ಯಾವ ರೀತಿ ಬಾಳೆ ಕೃಷಿ ಮಾಡ್ತೀರಿ? ತೋಟದ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀರಾ, ಹೇಗೆ?
0: ಮೊದಲು ತುಂಬ ಬಾಳೆ ಇತ್ತು, ಈಗ ಅಂದರೆ ಒಂದು ಹಂದಿಯ ಉಪದ್ರ, ಮತ್ತೊಂದು ಅದಕ್ಕೆ ಸೂಕ್ತ ದರ ಇಲ್ಲ, ಮತ್ತೆ ಬಾಳೆ ಅದು ಕೆಡು ಸರಕು ಅಂದರೆ ಪೆರಿಶೇಬಲ್ ಆದ ಕಾರಣ ಅದನ್ನು ನಮಗೆ ತುಂಬ ಸಮಯ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ ಮೌಲ್ಯವರ್ಧನೆ ಎಲ್ಲ ಮಾಡಿದರೆ ಆದಿತ್ತದು. ಹಾಗಾಗಿ ಈಗ ಮತ್ತೆ ಕಾಳುಮೆಣಸಿಗೆ ಅದು ತೊಂದರೆ ಆಗ್ತದೆ. ಬಾಳೆ ತುಂಬ ಇದ್ರೆ ಕಾಳುಮೆಣಸು ಆಮೇಲೆ ಅಡಿಕೆ ಈಗ ದೋಟಿಯಲ್ಲಿ ಕೊಯ್ಲು ಮಾಡುದು ಮದ್ದು ಬಿಡುವಾಗೆಲ್ಲ ಅದು ತೊಂದರೆ ಆಗ್ತದೆ. ಹಾಗಾಗಿ ಅದನ್ನು ಹಂತ ಹಂತವಾಗಿ ಬಾಳೆಯನ್ನು ಈಗ ಕಮ್ಮಿ ಮಾಡ್ತಾ ಇದ್ದೇವೆ, ಅಂದರೆ ಅದಕ್ಕೆ ಸೂಕ್ತ ಮಾರುಕಟ್ಟೆ ಇಲ್ಲ. ಮತ್ತೆ ಬಾಳೆಯಿಂದ ಕೆಲವೆಲ್ಲ ಪ್ರಯೋಜನ ಉಂಟು. ನಾವು ಜಾನುವಾರು ಇರುವ ಕಾರಣ ಈಗ ಬೇಸಿಗೆಯಲ್ಲಿ ಹಸಿ ಮೇವಿನ ಕೊರತೆ ಇದ್ರೆ ಬಾಳೆಯ ದಂಡುಗಳನ್ನು ಕತ್ತರಿಸಿ ದನಗಳಿಗೆ ಹಾಕಿದರೆ ಅದು ಒಳ್ಳೆಯ ಆಹಾರ ಆಗ್ತದೆ. ಮತ್ತೆ ಅದರಲ್ಲಿ ಒಳ್ಳೆ ಸಾವಯವ ಮೆಟೀರಿಯಲ್ ಸಿಗ್ತದೆ ನಮಗೆ, ಅದರಲ್ಲಿ ಒಳ್ಳೆ ಪೊಟ್ಯಾಷಿಯಂ ಅಂಶ ಉಂಟು. ನಾವು ಅದನ್ನೆಲ್ಲ ಕತ್ತರಿಸಿ ಈಗ ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆ ಎಲ್ಲ ಹಾಕಿದರೆ ಅದು ಒಳ್ಳೆ ಸಾವಯವ ವಸ್ತು ಅದು. ಮತ್ತೆ ಬಾಳೆಯನ್ನು ಕೂಡ ಒಂದು ಕಾಲದಲ್ಲಿ ಬಾಳೆಯನ್ನು ಕೂಡ ಮಾರಾಟ ಮಾಡ್ತಾ ಇದ್ದೆವು, ಈಗ ಮಾಡುವುದಿಲ್ಲ. ಹಾಗೆ ಅದರಲ್ಲಿ ಬಾಳೆಯಲ್ಲಿ ಇದು ವೇಸ್ಟೇಜ್ ಅಂತ ಹೇಳಿ ಯಾವುದೂ ಇಲ್ಲ ನಿಜವಾಗಿ, ಆದರೆ ಗೊನೆಗೆ ಸೂಕ್ತ ದರ ಸಿಕ್ಕಿದರೆ ನಷ್ಟ ಆಗಲಿಕ್ಕಿಲ್ಲ. ಈಗಿನ ದರದಲ್ಲಿ ಈಗಿನ ಕೂಲಿ ಇದನ್ನೆಲ್ಲ ನೋಡುವಾಗ ಬಾಳೆಯಲ್ಲಿ ಏನು ದೊಡ್ಡ ಲಾಭ ಇಲ್ಲ.
1: ಈಗ ಸಮಗ್ರ ಕೃಷಿ ಅಂತ ಹೇಳಿದಾಗ ಹೈನುಗಾರಿಕೆ ಅದರಲ್ಲಿ ಪ್ರಾಮುಖ್ಯತೆಯನ್ನು ಪಡೀತದೆ. ಹೈನುಗಾರಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಹಸುಗಳನ್ನು ಸಾಕೊಂಡಿದ್ದೀರಿ?
0: ನಾನು ಹೇಳಿದರೆ ನಮ್ಮ ಜಾಗಕ್ಕೆ ಎಷ್ಟು ಗೊಬ್ಬರ ಬೇಕು ಅಷ್ಟು ಜಾನುವಾರು ಬೇಕು. ಅದರಲ್ಲಿ ಸ್ವಲ್ಪ ಹಾಲು ಕೊಡುವಂಥದ್ದಿದ್ರೆ ನಮಗೆ ಹಿಂಡಿಯ ಮತ್ತು ಹುಲ್ಲಿನ ಹೊರೆಯನ್ನು ಸಹ ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಎಲ್ಲ ದೊಡ್ಡದು ಸಣ್ಣದೆಲ್ಲ ಆಗಿ ಒಂದು 20 ಜಾನುವಾರಿನ ವರೆಗೆ ಸಾಕ್ತಾ ಇದ್ದೇನೆ. ಅದು ಪುನಃ ಹೆಚ್ಚಾಗುವಾಗ ಅದನ್ನು ಮಾರುವಂಥದ್ದು. ಅಂದರೆ ನಮ್ಮ ಎಲ್ಲ ಕೃಷಿಗೆ ಸೂಕ್ತವಾದ ಗೊಬ್ಬರ ಸಿಗ್ತದೆ, ಮತ್ತು ಅದರಲ್ಲಿ ಒಂದು 6-7 ದನಗಳು ಹಾಲು ಕರೆಯುವಂಥದ್ದನ್ನು ಇಟ್ಟುಕೊಂಡು, ಮತ್ತು ಅದರ ಹೆಣ್ಣು ಕರುಗಳು ಮತ್ತು ಕರುಗಳು ಈ ರೀತಿಯೆಲ್ಲ ನಮಗೆಲ್ಲ ಆಗುವಾಗ ಒಂದು 15-20 ಎಲ್ಲ ಆಗುವ ಹಾಗೆ ಸಾಕಿಕೊಳ್ಳೋದು, ಮತ್ತು ಕರೆದ ಹಾಲನ್ನು ಸೊಸೈಟಿಗೆ ಕೊಡೋದು, ಅದರಲ್ಲಿ ಹಿಂಡಿಯ ಹಣ ಬರ್ತದೆ, ಮತ್ತು ಗೊಬ್ಬರ ನಮಗೆ ಬೇಕಷ್ಟು ಹೊರಗಿಂದ ತಾರದೆ ವ್ಯವಸ್ಥೆ ಆಗ್ತದೆ, ಗ್ಯಾಸು ಸಿಗ್ತದೆ ನಮಗೆ, ಮನೆ ಖರ್ಚಿಗೆ ಹಾಲಾಗ್ತದೆ. ಮತ್ತು ಇದರಲ್ಲಿ ಬಂದ ಕೃಷಿ ತ್ಯಾಜ್ಯಗಳನ್ನೆಲ್ಲ ಹೇಳಿದರೆ ಈಗ ಕೊಕ್ಕೋದ ಸೊಪ್ಪಿರ್ಬೋದು, ಬಾಳೆದಂಡಿರ್ಬೋದು, ಗದ್ದೆ ಬದಿಯ ಹುಲ್ಲು, ಭತ್ತದ ಬೇಸಾಯದಲ್ಲಿ ಸಿಕ್ಕಿದಂಥ ಒಣಹುಲ್ಲು ಬೈಹುಲ್ಲು, ಆಮೇಲೆ ಖಾಲಿ ಪ್ರದೇಶದಲ್ಲಿ ಬೆಳೆದ ಮುಳಿ ಹುಲ್ಲಿರ್ಬೋದು, ತೋಟದ ಒಳಗೆ ಬಂದಂಥ ಯಾವುದೇ ಹುಲ್ಲು, ಯಾವುದಾದರೂ ಸೊಪ್ಪುಗಳು, ಇಂಥವನ್ನೆಲ್ಲ ದನಗಳಿಗೆ ಕೊಟ್ಟರೆ ಅವುಗಳ ಗೊಬ್ಬರವನ್ನು ವಾಪಸ್ಸು ಕೃಷಿಗೆ ಹಾಕಲಿಕ್ಕೆ ಆಗ್ತದೆ. ಹಾಗಾಗಿ ಅದೊಂದು ಪೂರಕವಾದ ವ್ಯವಸ್ಥೆ ಅಂತೇಳಿ ಮಾಡ್ತಾ ಇದ್ದೇನೆ.
1: ಜಾನುವಾರುಗಳಲ್ಲಿ ಯಾವ ತಳಿಗಳನ್ನು ನೀವು ಸಾಕ್ತಾ ಇದ್ದೀರಿ?
0: ನಾವು ದೇಶಿ ಮತ್ತು ಮಿಶ್ರ ತಳಿ ಎರಡೂ ಉಂಟು. ದೇಶಿಯಲ್ಲಿ ಗಿರ್ರು ತಳಿ ಮತ್ತು ಮಿಶ್ರ ತಳಿ ಜರ್ಸಿ ಎಚ್ ಎಫ್ ಎಲ್ಲ ಕ್ರಾಸುಗಳು ಅಂಥವುಗಳನ್ನು ಸಾಕ್ತಾ ಇದ್ದೇನೆ.
1: ಈಗ ಅವುಗಳನ್ನು ನೋಡಿಕೊಳ್ಳುವಂಥದ್ದು ಅಂದರೆ ನಿರ್ವಹಣೆ ಎಲ್ಲ ಮಾಡುವಂಥದ್ದು ಆಳುಗಳನ್ನ ಇಟ್ಕೊಂಡಿದ್ದೀರಾ, ನೀವು ಸ್ವಾವಲಂಬಿಯಾಗಿ ಮಾಡ್ತಾ ಇದ್ದೀರಾ?
0: ಜಾನುವಾರುಗಳ ಹೆಚ್ಚಿನ ಕೆಲಸವನ್ನು ನಾನೇ ಮಾಡ್ತಾ ಇದ್ದೇನೆ. ಅನಿವಾರ್ಯ ಇರುವಲ್ಲಿ ಅವುಗಳಿಗೆ ಬೇಕಾದ ಮೇವು ಅಂಥದ್ದಕ್ಕೆಲ್ಲ ಆಳುಗಳನ್ನು ಉಪಯೋಗ ಮಾಡ್ತೇನೆ, ಮತ್ತು ಹಾಲು ಕರೆಯುವಂಥದ್ದು, ಅವುಗಳ ಹೊಟ್ಟೆ ತುಂಬಿಸೋದು, ಬಾಕಿ ಕ್ಲೀನಿಂಗು ಇಂಥದ್ದನ್ನೆಲ್ಲ ನಾನೇ ಮಾಡ್ತಾ ಇದ್ದೇನೆ.
1: ಈಗ ಮೇವು ಅಂತ ಬಂದಾಗ ನೀವು ಈ ಹಸಿಮೇವು ಹುಲ್ಲು ಆ ಥರ ಎಲ್ಲ ನೀವು ತೋಟದಲ್ಲಿ ಬೆಳಿತೀರಾ?
0: ಹೆಚ್ಚಿನದ್ದು ನಮ್ಮ ಕೃಷಿ ಭೂಮಿಯಲ್ಲಿ ಉಳಿಯುವಂಥ ವಸ್ತುಗಳು ಅಥವಾ ಹುಲ್ಲು ಬೆಳೆಯುವಂಥದ್ದು ಇಂಥದ್ದನ್ನೆಲ್ಲ ಹಾಕಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ನಾವು ಭತ್ತದ ಬೇಸಾಯ ಇದ್ದ ಕಾರಣ ಅದರ ಒಣಹುಲ್ಲು ಸಿಗ್ತದೆ, ಬೈಹುಲ್ಲು, ಅದನ್ನು ಹಾಕ್ತೇವೆ. ಅದರ ಜೊತೆ ಜೊತೆಗೆ ಸ್ವಲ್ಪ ಸೈಲೇಜು ಉಪಯೋಗ ಮಾಡುತ್ತೇವೆ, ದಿನಕ್ಕೆ ಒಂದು ಬಾರಿ ಸೈಲೇಜು, ಅದು ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು, ಹಾಲಿನ ಇಳುವರಿಗೆ ಸಹ ಒಳ್ಳೆಯದು, ಮತ್ತು ಸ್ವಲ್ಪ ಪಶು ಆಹಾರ, ಹೀಗೆ ಅದನ್ನು 4-5 ಬಗೆಯನ್ನು ಸಮತೋಲನ ಮಾಡಿ ಕೊಟ್ಟರೆ ದನದ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲದಿದ್ದರೆ ಯಾವುದಾದ್ರೂ ಒಂದನ್ನೇ ಜಾಸ್ತಿ, ಈಗ ಹಸಿ ಹುಲ್ಲಿದೆ ಅಂತೇಳಿ ಅದನ್ನೇ ಹಾಕಿದರೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ಹಾಲಿನ ಉತ್ಪಾದನೆಯಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಎಲ್ಲವೂ ಅಗತ್ಯ, ನಾರಿನಂಶ ಇರುವಂಥದ್ದು, ಒಣಹುಲ್ಲು, ಇದೆಲ್ಲ ಜೀರ್ಣ ಪ್ರಕ್ರಿಯೆಗೆ, ಆಮೇಲೆ ಇಲ್ಲದಿದ್ದರೆ ಸೆಗಣಿ ತುಂಬ ನೀರಾಗ್ತದೆ, ಸೆಗಣಿ ಗಟ್ಟಿ ಇರಬೇಕು, ಇಲ್ಲದಿದ್ದರೆ ಆರೋಗ್ಯ ಹೆಚ್ಚು ಕಡಿಮೆ ಅಂತೇಳಿ ಲೆಕ್ಕ. ಹಾಗೆ ಅದನ್ನೆಲ್ಲ ಒಂದು ಬ್ಯಾಲೆನ್ಸ್ ಆಗಿ ಪಶು ಆಹಾರವನ್ನು ಕೂಡ ಹಾಗೆ ಅಗತ್ಯಕ್ಕೆಷ್ಟು ಬೇಕು, ಯಾವುದೇ ಅಗತ್ಯಕ್ಕೆಷ್ಟು ಹಾಗೆ ಹಾಕಿ ಅದನ್ನು ಆದಷ್ಟು ರೋಗರಹಿತವಾಗಿ ಜಾನುವಾರುಗಳನ್ನು ಸಾಕಬೇಕು ಅಂತೇಳಿ ಹಾಗೆ ಮಾಡ್ತಾ ಇರೋದು.
1: ಈಗ ಹಾಲೆಲ್ಲ ಕರೀಲಿಕ್ಕೆ ನೀವು ಮೆಷಿನರಿಗಳನ್ನು ಉಪಯೋಗ ಮಾಡ್ತಾ ಇದ್ದೀರಾ?
0: ಕೆಲವು ದನಗಳನ್ನು ಮೆಷಿನಲ್ಲಿ ಸಹ ಕರಿತೇವೆ, ಕೆಲವು ಅಂದರೆ ಈ ಗಿರ್ರೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅದನ್ನು ಕೈಯಿಂದಲೇ ಹಾಲು ಹಿಂಡಬೇಕಾಗ್ತದೆ. ಆಯಾ ದನಗಳ ಇದನ್ನು ನೋಡಿಕೊಂಡು ಅವುಗಳ ಗುಣ ನೋಡಿಕೊಂಡು ಆಗುವುದಕ್ಕೆ ಮೆಷಿನ್ ಉಪಯೋಗ ಮಾಡ್ತಾ ಇದ್ದೇನೆ. ಈಗ
1: ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದೀರಿ ನೀವು?
0: ಅದು ಸಮಯದಿಂದ ಸಮಯಕ್ಕೆ ವ್ಯತ್ಯಾಸ ಆಗ್ತದೆ, ಅಂದರೆ ಒಂದು 60-70 ಲೀಟರ್ವರೆಗೂ ಕೂಡ ಉತ್ಪಾದನೆ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ವಾಪಸ್ಸು ಗಬ್ಬ ನಿಂತು ಈಗ

0: ಹಾಲು ಬತ್ತಿದ ದನಗಳು ಇರುವುದು ಹೆಚ್ಚು. ಹಾಗೆ ಹೆಚ್ಚು ಕಮ್ಮಿ ಒಂದು ವರ್ಷ ಇಡೀ ಒಂದು 6-8 ದನ ಕರೆಯಲಿಕ್ಕೆ ಇರುವ ಹಾಗೆ ನಿರ್ವಹಣೆ ಮಾಡ್ತಾ ಇರುವುದು.
1: ಈಗ ರೋಗಬಾಧೆ ಎಲ್ಲ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ, ನೀವು ಯಾವ ರೀತಿ ಅದನ್ನೆಲ್ಲ ನಿರ್ವಹಣೆ ಮಾಡ್ತೀರಿ?
0: ಈಗ ದನಗಳಿಗೆ ಒಂದು ಬರುವಂಥದ್ದು ಕರಿಯುವ ದನಗಳಿಗೆ ಬರುವುದು ಅಂತ ಹೇಳಿದರೆ ದೊಡ್ಡ ತೊಂದರೆ ಹೇಳಿದರೆ ಕೆಚ್ಚಲ ಬಾವು. ಅದು ಹೆಚ್ಚಾಗಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದನಗಳಲ್ಲಿರ್ತದೆ. ನಾನು ಆದಷ್ಟು 10-20 ಲೀಟ್ರಿನ ಒಳಗೆ ಇರುವಂಥ ದನಗಳನ್ನೇ ಸೆಲೆಕ್ಟ್ ಮಾಡುವಂಥದ್ದು. ಅದರಿಂದ 20 ಲೀಟ್ರಿನ ಮೇಲೆ ಹೋದ ಕೂಡಲೇ ಕೆಚ್ಚಲು ಬಾವಿನ ಸಮಸ್ಯೆ ವಿಪರೀತ ಬರ್ತದೆ. ಮತ್ತು ಆದಷ್ಟು ನಾವು ದನದ ಕೊಟ್ಟಿಗೆಯನ್ನು ಕ್ಲೀನ್ ಇಟ್ಟುಕೊಳ್ಳೋದು, ಅಂದರೆ ಮಾಯಿಶ್ಚರ್ ನಿಲ್ಲದಾಗೆ ನೋಡಿಕೊಳ್ಬೇಕು. ಕೊಟ್ಟಿಗೆ ಕಟ್ಟುವಾಗಲೇ ಗಾಳಿ ಬೆಳಕು ಒಳಗೆ ಬರುವ ಹಾಗೆ ಕಟ್ಟೋದು. ಮತ್ತು ಫ್ಯಾನ್ ಉಪಯೋಗ ಮಾಡ್ತೇನೆ ಅದರ ನೀರಿನ ಅಂಶ ಖಾಲಿಯಾಗಲಿಕ್ಕೆ. ಮತ್ತು ದನಗಳನ್ನು ಹಾಲು ಕರೆದ ಕೂಡಲೇ ಮಲಗಲಿಕ್ಕೆ ಬಿಡಬಾರದು. ಅಂದರೆ ಹಾಲು ಕರೆದ ಕೂಡಲೇ ಅದಕ್ಕೆ ಆಹಾರ ಕೊಡುವಂಥದ್ದು, ಅಷ್ಟಾಗುವ ಅದು ಮಲಗುವುದಿಲ್ಲ. ಅದನ್ನು ಮಾಡಿದ್ರಿಂದ ಕೆಚ್ಚಲು ಬಾವು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಪೂರ್ಣವಾಗಿ ಹಿಂಡಬೇಕು ಹಾಲು. ಈಗ ಮಿಷನಲ್ಲಿ ಕರೆದ್ರೂ ಸಹ ಲಾಸ್ಟಿಗೆ ಒಮ್ಮೆ ಕೈಯಲ್ಲಿ ಕರೆಯುವುದು, ಅಥವಾ ಕರುಗಳನ್ನು ಬಿಡ್ತೇನೆ. ಸಣ್ಣ ಕರುಗಳಿರುವಾಗ ಕರುಗಳನ್ನು ಬಿಟ್ಟರೆ ಕಂಪ್ಲೀಟ್ ಹಾಲು ಖಾಲಿಯಾಗ್ತದೆ. ಮತ್ತು ಕೆಲವು ದನಗಳಿರ್ತದೆ ಈಗ ಗೀರುವಂಥದ್ದೆಲ್ಲ ಹಾಲು ಕಟ್ಟಿಡುವಂಥ ಸ್ವಭಾವ, ಅದನ್ನು ನಾವು ನೋಡಬೇಕಾಗ್ತದೆ ಹಾಲು ಫುಲ್ಲು ಖಾಲಿಯಾಗಿದ ಇಲ್ಲೋ ಅಂತ ಹೇಳಿ ನೋಡಬೇಕಾಗ್ತದೆ. ಮತ್ತು ಆದಷ್ಟು ಅದೇ ಒಣ ಆಗಿ ಇದ್ದರೆ ಅವುಗಳು ಮಲಗುವ ಜಾಗ ಯಾವುದೇ ತೇವಾಂಶ ಇಲ್ಲದಿದ್ದರೆ ಅಷ್ಟು ಬರುವುದಿಲ್ಲ. ಮತ್ತು ಬೇರೆ ಕೆಲವು ರೋಗಬಾಧೆಗಳಿಗೆ ಅಂದರೆ ಕಾಲುಬಾಯಿ, ಆಮೇಲೆ FME ಫೂಟ್ ಆ್ಯಂಡ್ ಮೌತ್ ಅಂತ ಹೇಳ್ತೇವೆ, ಅದೇ ಕಾಲುಬಾಯಿ ಅಂಥ ರೋಗಗಳಿಗೆ, ಮತ್ತು ಈಗ ಲಂಪಿ ಸ್ಕಿನ್ ಅಂತೇಳಿ ಬರ್ತದೆ, ಅದಕ್ಕೆಲ್ಲ ವ್ಯಾಕ್ಸಿನ್ ಗೌರ್ಮೆಂಟಿಂದ 2 ಸಲ ಬಂದು ವ್ಯಾಕ್ಸಿನ್ ಮಾಡ್ತಾರೆ ಅವರು ಬಾರದ ಹಾಗೆ ಪ್ರಿವೆಂಟಿವ್ ಆಗಿ. ಆಮೇಲೆ ಕೆಲವು ಸಮಸ್ಯೆಗಳಂದ್ರೆ ಹೇಳಿದರೆ ಈಗ ಉಣ್ಣೆ ಇಂಥದ್ದೆಲ್ಲ ಸಮಸ್ಯೆ, ಅದೆಲ್ಲ ನಾವು ಆದಷ್ಟು ದನಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಏನಾಗುವುದಿಲ್ಲ. ಪೋಷಕಾಂಶಗಳು ಅವುಗಳಿಗೆ ಸರಿಯಾಗಿ ಕ್ಯಾಲ್ಸಿಯಮ್ಮು ಇಂಥದ್ದೆಲ್ಲ ಕೊಟ್ಟರೆ, ಗಬ್ಬದ ಸಮಯದಲ್ಲಿ ಅವುಗಳನ್ನು ಸರಿಯಾಗಿ ಸಾಕಿದರೆ ಕರು ಹಾಕುವಾಗ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಮತ್ತು ಸಣ್ಣ ಕರುಗಳಿಗೂ ಅಷ್ಟೇ, ಹುಟ್ಟಿದ ಕೂಡಲೇ ಒಂದು 10 ದಿವಸ ಅವುಗಳಿಗೆ ಸರಿಯಾಗಿ ಹಾಲು ಕೊಡುವಂಥದ್ದು, ಅದಾಗಿ ಮತ್ತೊಂದು ಸ್ಟೆಪ್ ಕಡಿಮೆ ಮಾಡುವಂಥದ್ದು, ಅದನ್ನು ಕಡಿಮೆ ಕಡಿಮೆ ಮಾಡಿ ಒಂದು 3 ತಿಂಗಳವರೆಗೆ ದಿನಕ್ಕೊಂದು 3-4 ಲೀಟರ್ ಅದನ್ನು ನೋಡಿಕೊಂಡು ಹಾಲು ಕೊಡುವಂಥದ್ದು. ಮತ್ತು ಕೂಡ ಒಂದು 2-3 ತಿಂಗಳೆಲ್ಲ ಈಗ ಹೆಣ್ಣು ಕರುಗಳಿಗೆಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಹಾಲು ಬಿಟ್ಟರೆ ಒಳ್ಳೆ ದನ ಆಗಿ ನಮ್ಮಲ್ಲೇ ರೂಪಿಸಲಿಕ್ಕೆ ಆಗ್ತದೆ. ಒಟ್ಟು ಅವುಗಳ ಆಹಾರ, ಈಗ ಇದನ್ನು ಪಶು ಆಹಾರವನ್ನು ಅಷ್ಟೇ, ಮಾರುಕಟ್ಟೆಯಲ್ಲಿ ಸಿಕ್ಕುವಂತಹ ರೆಡಿಮೇಡ್ ಆಹಾರವನ್ನು ತಾರದೆ ಆದಷ್ಟು ಅವುಗಳಿಗೆ ನಾವೇ ಬೇರೆ ಬೇರೆ ಹಿಂಡಿಗಳನ್ನು ತಂದು ಹಾಕುವಂಥದ್ದು, ಒಟ್ಟಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ. ಅಂದರೆ ಈ ಕ್ಯಾಟಲ್ ಫೀಡ್ಗಳಲ್ಲಿ ಯೂರಿಯಾದ ಅಂಶ ಇರ್ತದೆ, ಆ ವಿಪರೀತ ಯೂರಿಯಾದ ಅಂಶ ಇದ್ದರೆ ಮತ್ತೆ ಗಬ್ಬನಿಲ್ಲದೆ ಆಗುವಂಥದ್ದು, ಇಂಥದೆಲ್ಲ ಸಮಸ್ಯೆ ಬರ್ತದೆ, ಚರ್ಮ ರೋಗಗಳು ಬರ್ತದೆ. ಹಾಗೆ ಅದನ್ನು ಬಿಟ್ಟು ಆದಷ್ಟು ನಮಗೆ ಬೇರೆ ಬೇರೆ ಮೂಲಗಳಿಂದ ಅದನ್ನು ನಾವು ಬೇರೆ ಬೇರೆ ಹಿಂಡಿಯನ್ನು ತಂದು ಅದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಸಹ ಅದಕ್ಕೆ ಬೇಕಾದಷ್ಟು ಕೊಟ್ಟರೆ ದನಗಳು ಒಟ್ಟು ಅವುಗಳ ಹೊಟ್ಟೆ ಮತ್ತು ನಾವು ಅವುಗಳ ಚರ್ಮ ನೋಡಿ ಸೆಗಣಿ ನೋಡಿ ಅಂದಾಜು ಮಾಡಲಿಕ್ಕೆ ಆಗ್ತದೆ ದನಗಳಿಗೆ ಆರೋಗ್ಯ ಉಂಟಾ ಇಲ್ವಾ. ಚೂರು ಏರುಪೇರು ಆದರೆ ಅದಕ್ಕೆ ಬೇಕಾದ್ದು, ಈಗ ಕೆಲವೆಲ್ಲ ಹೋಮಿಯೋಪತಿಯಲ್ಲಿ ನಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ಅಂಥದ್ದೇನಾದ್ರು ಮದ್ದುಗಳು ಬೇಕಾದ್ರೆ ತಕ್ಷಣ ಮಾಡಬೇಕು, ಏನಾಗುವುದಿಲ್ಲ. ಹಾಗೆ ಮಾಡಿಕೊಂಡು ಒಟ್ಟು ಆಹಾರ ಮತ್ತು ಅವುಗಳಿಗೆ ಮೆಲುಕು ಹಾಕಲಿಕ್ಕೆ ಒಂದು ಬಿಡಬೇಕು. ನಾವು ಬೆಳಗಿನ ಆಹಾರ ಎಲ್ಲ ಒಮ್ಮೆ ಕೊಟ್ಟು 4-5 ಗಂಟೆ ಗ್ಯಾಪು, ಅಂದರೆ ಹೋಗ್ತಾ ಬರ್ತಾ ಈಗ ಮಧ್ಯಾಹ್ನ ಒಮ್ಮೆ ಹಾಗೆಲ್ಲ ತಿನ್ಲಿಕ್ಕೆ ಹಾಕ್ಲಿಕ್ಕಿಲ್ಲ, ಅದನ್ನು ಸರಿಯಾಗಿ ಮೆಲುಕು ಹಾಕಿ ಜೀರ್ಣ ಆಗುವ ಹಾಗೆ ನೋಡಿಕೊಂಡ್ರೆ ಏನಾಗುವುದಿಲ್ಲ. ನಮಗೆ ಅದನ್ನು ರೋಗಗಳು ಆದಷ್ಟು ಬಾರದಾಗೆ ಕಂಟ್ರೋಲ್ ಮಾಡಬೇಕು. ಬಂದ ಮೇಲೆ ಮತ್ತೆ ಪೇಚಾಟ ಮಾಡಿ ಕಷ್ಟ ಆಗ್ತದೆ, ಅದು ದನಗಳ ವಿಷಯಕ್ಕೆ ಮನುಷ್ಯರಾಗೆಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದಷ್ಟು ರೋಗರಹಿತವಾಗಿ ಅವುಗಳನ್ನು ಸಾಕಣೆ ಮಾಡಬೇಕು.
1: ನೀವು ಭತ್ತದ ಬೇಸಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಎಷ್ಟು ಜಾಗದಲ್ಲಿ ನೀವು ಭತ್ತ ಬೆಳೀತಾ ಇದ್ದೀರಿ?
0: ನಾವು ಒಂದು 5 ಎಕರೆಯಲ್ಲಿ ಈಗ ಭತ್ತ ಬೆಳೀತಾ ಇದ್ದೇವೆ. ಅಂದರೆ ಮೊದಲಿಂದಲೂ ಇರುವ ಗದ್ದೆಗಳೇ, ಅದನ್ನು ಒಂದು ಬೆಳೆ ಬೆಳೆಯುವಂಥದ್ದು ಎಣಿಲು ಅಂತ ಹೇಳಿ, ಜೂನ್ ಜುಲೈಯಲ್ಲಿ ಬಿತ್ತಿ 4 ತಿಂಗಳಲ್ಲಿ ಕಟಾವು ಮಾಡುವಂಥ ಬೆಳೆ ಅದು.
1: ಯಾವ ರೀತಿ ನೀವು ಮಾಡುವಂಥದ್ದು, ಅಂದರೆ ಆಳುಗಳನ್ನು ಇಟ್ಕೊಂಡು ಮಾಡ್ತೀರಾ ಅಲ್ಲ ಯಾಂತ್ರೀಕರಣದ ಬಳಕೆಯ, ಯಾವ ರೀತಿ?
0: ಗದ್ದೆ ಬೇಸಾಯಕ್ಕೆ ಹೆಚ್ಚಿನ ಯಾಂತ್ರೀಕರಣವೇ ಮಾಡುವಂಥದ್ದು, ಅತಿ ಅಗತ್ಯ ಇದ್ದಲ್ಲಿ ಜನರ ಸಹಾಯವನ್ನು ಪಡೆಯುವಂಥದ್ದು. ಈಗ ಗದ್ದೆಗೆ ಹೆಚ್ಚಿನ ಕೆಲಸಕ್ಕೂ ಎಲ್ಲ ಮೆಷಿನ್ ಉಂಟು, ಗದ್ದೆ ಉಳುಮೆಗೆ, ಆಮೇಲೆ ಔಷಧಿ ಸಿಂಪಡಣೆಗೆ, ಕೊಯ್ಲು ಮಾಡಲಿಕ್ಕೆ, ಕೊಯ್ಲು ಮಾಡಿ ಭತ್ತ ಹುಲ್ಲು ಬೇರ್ಪಡಣೆ ಮಾಡಲಿಕ್ಕೆ, ಬೈಹುಲ್ಲನ್ನು ವಾಪಸ್ಸು ಶೇಖರಿಸಲಿಕ್ಕೆ, ಭತ್ತವನ್ನು ಕ್ಲೀನ್ ಮಾಡಲಿಕ್ಕೆ, ಸಾಗಣೆಗೂ ಟ್ರೈಲರ್ ಯೂಸ್ ಮಾಡೋದು, ಹೀಗೆ ಆದಷ್ಟು ಯಾಂತ್ರೀಕರಣವನ್ನು ಮಾಡಿ ಹೇಳಿದರೆ ಈಗಿನ ಆಳು ಮಜೂರಿಯಲ್ಲಿ ಭತ್ತದ ಕೃಷಿ ಒಳ್ಳೆ ಫಸಲು ಬಂದರೆ, ವಾತಾವರಣ ಸರಿ ಇದ್ದರೆ ಮಾತ್ರ ಏನಾದ್ರು ನಮಗೆ ಮಾಡಿದ್ದಕ್ಕೆ ಏನಾದ್ರು ಆಗಬಹುದಲ್ಲದೆ, ಇಲ್ಲದಿದ್ದರೆ ನಷ್ಟ ಆಗ್ತದೆ. ಹಾಗಾಗುವಾಗ ಅದನ್ನು ಕನಿಷ್ಠ ಲೇಬರ್ ಉಪಯೋಗ ಮಾಡಿ ಆದಷ್ಟು ಯಾಂತ್ರೀಕರಣದಲ್ಲೇ ಮಾಡುವಂಥದ್ದು.
1: ಈಗ ಯಾಂತ್ರೀಕರಣ ಅಂದರೆ ನೀವೇ ಇಟ್ಕೊಂಡಿದ್ದೀರಾ ಅಲ್ಲ ಬಾಡಿಗೆಗೆ ಹೊರಗಿಂದ ತರುವಂಥದ್ದು?
0: ಟ್ರ್ಯಾಕ್ಟರು ಸ್ವಂತ ಇದೆ, ನಾನೇ ಉಳುಮೆ ಮಾಡುತ್ತೇನೆ. ಆಮೇಲೆ ಬಾಕಿ ಇರುವಂಥದ್ದು ಕೊಯ್ಯುವ ಮಿಷಿನುಗಳು, ಅದನ್ನು ಬೈಹುಲ್ಲು ಕಟ್ಟುವ ಮಿಷನು ಇದೆಲ್ಲ ಬಾಡಿಗೆಗೆ ಲಭ್ಯ ಇದೆ. ಅದು ಆ ಸಮಯಕ್ಕಾಗುವಾಗ ಅವರನ್ನು ಸಂಪರ್ಕಿಸಿ ಬಾಡಿಗೆ ಮುಖಾಂತರ ಅದನ್ನು ಪಡ್ಕೊಳ್ಳುವಂಥದ್ದು.
1: ಈಗ ಒಟ್ಟಿನಲ್ಲಿ ನೀವು ಕೃಷಿ ಲಾಭದಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಹೇಗೆ?
0: ಕೃಷಿ

0: ಸರಿಯಾಗಿ ಉತ್ಪತ್ತಿ ಸಿಕ್ಕಿದರೆ, ಅಂದರೆ ಯಾವುದೇ ವಾತಾವರಣದ ತೊಂದರೆ ಅದೆಲ್ಲ ಇಲ್ಲದೆ ಸರಿಯಾಗಿ ಬೆಲೆಯೆಲ್ಲ ಸಿಕ್ಕಿದರೆ ಲಾಭವೇ, ನಷ್ಟ ಇಲ್ಲ. ಆದರೆ ಈಗಿನ ಕೆಲವು ಹವಾಮಾನ ವೈಪರೀತ್ಯ ಮತ್ತು ಸರಿಯಾದ ಕಾರ್ಮಿಕರ ಲಭ್ಯತೆ ಇಲ್ಲದೆ ಮಾರುಕಟ್ಟೆ ಏರುಪೇರಿಂದಾಗಿ ಕೆಲವೊಂದು ಸಲ ವಿಪರೀತ ನಷ್ಟ ಆಗುವುದು ಉಂಟು. ಇಲ್ಲಂತೇಳಿ ಅಲ್ಲ, ಎಲ್ಲವೂ ಸರಿ ಇದ್ದರೆ ಲಾಭದಾಯಕ, ಇಲ್ಲದಿದ್ದರೆ ನಷ್ಟ ಆಗ್ತದೆ. ಮತ್ತು ಹೆಚ್ಚಿನ ಕೆಲಸಗಳನ್ನು ನಮಗೆ ಸಾಧ್ಯ ಇರುವಂಥದ್ದನ್ನು ಎಲ್ಲ ನಾವೇ ಮಾಡ್ತಾ ಹೋದರೆ ನಮಗೆ ಅದು ಕೆಲಸವೂ ಬೇಕಾದಾಗೆ ಆಗ್ತದೆ. ಆಳುಗಳ ಅವಲಂಬನೆಯನ್ನು ಒಂದು ನಾವು ಸ್ವಂತ ಮಾಡೋದು, ಒಂದು ಆದಷ್ಟು ಯಾಂತ್ರೀಕರಣ ಮಾಡಿದರೆ ನಮಗೆ ಅದು ಅನುಕೂಲ ಆಗ್ತದೆ.
1: ಈಗಿನ ಪರಿಸ್ಥಿತಿಯಲ್ಲಿ ಯುವಕರು ಕೃಷಿಯತ್ತ ಒಲವು ತೋರುತ್ತಾ ಇರುವುದು ಬಹಳ ವಿರಳವಾಗಿದೆ. ನಗರ ಪ್ರದೇಶಕ್ಕೆ ಕೆಲಸಕ್ಕಾಗಿ ಹೋಗುವಂಥದ್ದು ಹೆಚ್ಚಾಗಿದೆ. ಇದರ ಕುರಿತು ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ? ಏನು ಕಿವಿ ಮಾತು ಕೊಡಲಿಕ್ಕೆ ಇಷ್ಟ?
0: ಸಾಧ್ಯ ಇದ್ದವರು, ಕೃಷಿಯಲ್ಲಿ ಆಸಕ್ತಿ ಇದ್ದವರು, ಭೂಮಿಯ ಲಭ್ಯತೆ ಇದ್ದವರು ಕೃಷಿ ಮಾಡುವುದು ಉತ್ತಮ. ಯಾಕೆ ಹೇಳಿದರೆ ಅದರಲ್ಲಿ ನಮಗೆ ಬೇಕಾದ ಆಹಾರ ವಸ್ತುಗಳನ್ನು ನಾವೇ ಸ್ವಾವಲಂಬಿಯಾಗಿ ಬೆಳೆಯಬಹುದು. ಶುದ್ಧ ಗಾಳಿ, ನೀರು, ಪರಿಸರ ಸಿಗ್ತದೆ ನಮಗೆ. ಈಗ ಯಾರ ಕೈಗಳಿಗೆ ದುಡಿಯುವ ಹಂಗೂ ಇಲ್ಲ ನಮಗೆ. ನಮಗೆ ಆರೋಗ್ಯವಂತವಾಗಿ ಬೆಳಿಬಹುದು. ನಮ್ಮ ಪರಿಸರವನ್ನು ನಾವು ಬೇಕಾದ ಹಾಗೆ ನಮಗೆ ಇಟ್ಟುಕೊಂಡು, ಅಂದರೆ ಈಗ ಸಿಟಿಗೆ ಹೋದರೆ ವಾಯುಮಾಲಿನ್ಯ ಇಂಥದ್ದೆಲ್ಲ ತುಂಬ ಇದೆ, ನಮಗೆ ಆ ತೊಂದರೆ ಇಲ್ಲ, ನಮಗೆ ಬೇಕಾದ ಹಾಗೆ ನಾವು ಇರಬಹುದು. ಆದ ಕಾರಣ ಸಾಧ್ಯ ಇದ್ದವರು ಕೃಷಿ ಮಾಡಿಕೊಂಡಿದ್ದರೆ ಆರೋಗ್ಯವಂತವಾಗಿ ಇರಬಹುದು ಅಂತೇಳಿ ನನ್ನ ಅಭಿಪ್ರಾಯ.
1: ಸಮಗ್ರ ಕೃಷಿ ಕೇವಲ ಪರ್ಯಾಯವಲ್ಲ, ಇಂದಿನ ಪರಿಸ್ಥಿತಿಗೆ ಅಗತ್ಯವಾದ ಕೃಷಿ ಮಾದರಿಯಾಗಿದ್ದು ಕೃಷಿಯಲ್ಲಿ ಬಹಳಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನೀರ್ಚಾಲಿನ ಸುಬ್ರಹ್ಮಣ್ಯ ಭಟ್ ಕಲ್ಕಾರು ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರಿಂದ 53,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 45,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 33,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 10,000 ರಿಂದ 16,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 30,000 ರಿಂದ 40,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 25,000 ರಿಂದ 35,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರಿಂದ 5,500 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರಿಂದ 4,500 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,800 ರಿಂದ 4,500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,350 ರಿಂದ 2,500 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,650 ರಿಂದ 5,400 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರಿಂದ 5,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 17,000 ರಿಂದ 24,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರಿಂದ 67,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರಿಂದ 6,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 7,000 ರಿಂದ 8,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

0: ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾಕ್ಟರ್ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾಕ್ಟರ್ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40%ರಷ್ಟು ಕಚ್ಚಾ ತೈಲ, 90%ರಷ್ಟು ಎಲ್ಪಿಜಿ ಹಾಗೂ 65%ರಷ್ಟು ನೈಸರ್ಗಿಕ ಅನಿಲದ ಆಮದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ, ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು.

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಗೆ ನೋಟಿಸ್ ಜಾರಿ ಮಾಡಿದ್ದು ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ತನಿಖೆ ನಡೆಸುತ್ತಿರುವ ಸಿಬಿಐಗೂ ಈ ಕುರಿತು ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ಧ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ. ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು May 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30ಕ್ಕೆ ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯ

0: ಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಬಾರ್ಡರ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಜಾವೇದ್ ಅಖ್ತರ್ ಅವರ ಗೀತೆ, ಸಂಗೀತ ಅನು ಮಲ್ಲಿಕ್.

ಮುಂದಿನ ಗೀತೆ ದಿಲ್ ತೋ ಪಾಗಲ್ ಹೇ ಚಿತ್ರದ್ದು. ಗಾಯಕ ಜೋಡಿ ಲತಾ ಮಂಗೇಶ್ಕರ್ ಮತ್ತು ಉದಿತ್ ನಾರಾಯಣ್. ರಚನೆ ಆನಂದ್ ಭಕ್ಷಿ, ಸಂಗೀತ ಉತ್ತಮ್ ಸಿಂಗ್.

ಈಗ ಅಭಿಜಿತ್ ಮತ್ತು ಪೂರ್ಣಿಮಾ ಅವರ ಧ್ವನಿಯಲ್ಲಿ ಜುದುವಾ ಚಿತ್ರದ ಗೀತೆ, ದೇವ್ ಕೊಹ್ಲಿ ಅವರ ಈ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅಂಕಿತಾ ಸಿ ಶೇಟ್ ಮೂಡುಗಿಳಿಯಾರು ಅವರಿಂದ ಭಾಷಣ, ಸಿನಿಮಾ ಸಾಹಿತ್ಯ. ಬಳಿಕ ಸೌಪರ್ಣಿಕಾ ಬೆಡೆಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಂಕಿತಾ ಸಿ ಶೇಟ್ ಮೂಡುಗಿಳಿಯಾರು ಅವರಿಂದ ಭಾಷಣ, ಸಿನಿಮಾ ಸಾಹಿತ್ಯ.
2: ನಾವು ಯಾರ ಬಳಿಯಾದರೂ ನೀವು ಎಷ್ಟು ಪುಸ್ತಕ ಓದಿದ್ದೀರಿ ಎಂಬ ಪ್ರಶ್ನೆ ಕೇಳಿದಾಗ ಸಿಗುವ ಉತ್ತರಕ್ಕಿಂತ ನೀವು ಎಷ್ಟು ಸಿನಿಮಾ ನೋಡಿದ್ದೀರಿ ಎಂಬ ಪ್ರಶ್ನೆಗೆ ಸಿಗುವ ಉತ್ತರನೇ ಜಾಸ್ತಿ. ಖಂಡಿತ ನಮ್ಮ ನಡುವೆ ಪುಸ್ತಕ ಓದದವರು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗಬಹುದೇನೋ, ಆದರೆ ಸಿನಿಮಾ ನೋಡದ ಕಣ್ಣುಗಳೇ ಇಲ್ಲ. ಹಾಗೆಂದ ಮಾತ್ರಕ್ಕೆ ಸಿನಿಮಾ ಹೆಚ್ಚು, ಸಾಹಿತ್ಯ ಕೃತಿ ಕಡಿಮೆ ಎಂದೇನೂ ಅಲ್ಲ. ಆದರೆ ಓದುಗರಿಗಿಂತ ನೋಡುಗರ ಸಂಖ್ಯೆಯೇ ಹೆಚ್ಚಾಗಿರುವುದು ಇಂದಿನ ಸ್ಥಿತಿ. ಇದು ಸದ್ಯದ ಸಮಾಜಕ್ಕೆ ಹಿಡಿದ ಕನ್ನಡಿಯೂ ಹೌದು. ಎಂಟರ್ಟೈನ್ಮೆಂಟ್ನ ಬೇಸ್ ಆಗಿ ಇಟ್ಟುಕೊಂಡು ಸಿನಿಮಾ ನಿಸ್ಸಂದೇಹವಾಗಿ ಅತ್ಯಂತ ಆಕರ್ಷಕ ಹಾಗೂ ಜನಪ್ರಿಯ ಮಾಧ್ಯಮವಾಗಿದೆ. ಹೌದು, ಸಿನಿಮಾದ ಮೋಡಿಯೇ ಅಂಥದ್ದು. ಅದು ಫಿಲ್ಮ್ ಇರಲಿ ಅಥವಾ ಸೀರಿಯಲ್ ಇರಲಿ, ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ಕಾರಣ ಅದು ಹಲವು ಮಾಧ್ಯಮಗಳಿಂದ ತಯಾರಾಗಿರುವ ವಿಶಿಷ್ಟ ಕಲೆ. ಈಗ ಕನ್ನಡ ಚಿತ್ರಗಳ ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಾದರೆ, ಇಲ್ಲಿಯವರೆಗೆ ಅಂದರೆ ಈ 25 ವರ್ಷಗಳ ನಡುವೆ ಕನ್ನಡ ಚಿತ್ರರಂಗದಲ್ಲಿ ತಯಾರಾಗಿರುವ ಚಿತ್ರಗಳ ಸಂಖ್ಯೆ ಸರಿಸುಮಾರು 2,500. ಇದರಲ್ಲಿ ಕನಿಷ್ಠ 700 ಚಿತ್ರಗಳು ಸಾಹಿತ್ಯ ಲೋಕದ ಪ್ರಕಾರಗಳಾದ ಕತೆ, ಕಾವ್ಯ, ನಾಟಕ ಅಥವಾ ಕಾದಂಬರಿಗಳನ್ನು ಆಧರಿಸಿದೆ ಎಂದು ಹೇಳಬಹುದು. ಹಾಗಾಗಿ ಅಕ್ಷರ ಮಾಧ್ಯಮದ ಪ್ರಭಾವ ದೃಶ್ಯ ಮಾಧ್ಯಮದ ಮೇಲೆ ನಿರಂತರವಾಗಿ ಇದ್ದೇ ಇದೆ. ಕನ್ನಡ ನಿರ್ದೇಶಕರಲ್ಲಿ ಹೆಚ್ಚು ಕಾದಂಬರಿ

ಕುಮ್ಮರಿಯನ್ನು ಆಧರಿಸಿಕೊಂಡು ಬೆಳ್ಳಿ ಮೋಡದಿಂದ ಶುರುವಾದ ಈ ಯಾತ್ರೆಗೆ ಗೆಜ್ಜೆ ಪೂಜೆ, ಶರಪಂಜರ, ನಾಗರ ಹಾವು, ಎಡಕಲ್ಲು ಗುಡ್ಡದ ಮೇಲೆ ಶುಭಮಂಗಳ, ಉಪಾಸನೆ, ಅಮೃತಗಳಿಗೆ, ಋಣಮುಕ್ತ ಇವುಗಳಲ್ಲಿ ಮುಂದುವರೆಯಿತು. ಈ ಚಿತ್ರಗಳು ಕಾದಂಬರಿಗಳಿಗಿಂತ ಹೆಚ್ಚು ಜನಪ್ರಿಯವಾಯಿತು. ಇನ್ನು ಚಿತ್ರ ಸಂಗೀತದ ಬಗ್ಗೆ ಒಂದಿಷ್ಟು ಗಮನಹರಿಸುವುದಾದರೆ, ಸಿನಿಮಾ ಗೀತೆಗಳ ರಚನೆಯಲ್ಲಿ ಸಂಗೀತವೇ ಗಂಡ, ಸಾಹಿತ್ಯವೇ ಹೆಂಡತಿ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ವರ್ಷದಂತೆ ಈಗಲೂ ಮುಂದುವರೆದುಕೊಂಡು ಬಂದಿದೆ. ಒಂದು ಸಿನಿಮಾದಲ್ಲಿ ಸ್ಟೋರಿ ಎಷ್ಟು ಮುಖ್ಯನೋ ಅಷ್ಟೇ ಸಂಗೀತ ಕೂಡ. ಒಂದು ಸಿನಿಮಾದಲ್ಲಿ ಸಾಂಗ್ ಹಿಟ್ ಆಯ್ತು ಅಂದ್ರೆ ಫಿಲ್ಮ್ ಗೆದ್ದಿದೆ ಅಂತಾನೆ ಅರ್ಥ. ಹೀಗೆ ಸಾಹಿತ್ಯ, ನಾಟಕ, ಕಾವ್ಯ, ಕತೆ, ಕಾದಂಬರಿ ಹಾಗೂ ಕವನಗಳನ್ನು ಬಳಸಿಕೊಂಡು ಕನ್ನಡ ಚಿತ್ರಗಳು ಅವುಗಳ ಘನತೆಯನ್ನ ಜೊತೆಗೆ ತಮ್ಮ ಮೌಲ್ಯವನ್ನ ಹೆಚ್ಚಿಸಿಕೊಂಡವು. ಇಷ್ಟೆಲ್ಲ ಆದರೂ ಶೈಕ್ಷಣಿಕ ಹಾಗೂ ಬೌದ್ಧಿಕ ವಲಯಗಳಲ್ಲಿ ಜನಪ್ರಿಯ ಕಾದಂಬರಿಗಳ ಬಗ್ಗೆ ಹೇಗೋ, ಹಾಗೆಯೇ ಸಿನಿಮಾದ ಬಗೆಗೂ ಹಿಂದಿನಂತೆ ಇಂದಿಗೂ ಒಂದು ಕೀಳು ಭಾವನೆ ಉಳಿದು ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಸರಳ ನಿರೂಪಣೆ, ಅಚ್ಚುಹೊಯ್ದ ಪಾತ್ರಗಳು, ಪುನರಾವರ್ತಿತ ಸನ್ನಿವೇಶಗಳು ಮುಂತಾದವು. ಇತ್ತೀಚಿನ ಸಿನಿಮಾ ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತದೆ. ಈಗಿನ ಜನರೇಷನ್ ಕೂಡ ಅದನ್ನೇ ಇಷ್ಟಪಡ್ತದೆ. ಇದರಲ್ಲಿ ನಮ್ಮ ಕಲೆಯನ್ನು ಹುಡುಕುವುದು ಕಷ್ಟದ ಮಾತು. ಆದರೂ ಸಿನಿಮಾ ಒಂದು ಆಕರ್ಷಕ ಮನೋರಂಜನೆಯ ಮಾಧ್ಯಮವಾಗಿ ಮುಂದುವರೆದಿದೆ. ನಾವು ನಮ್ಮಲ್ಲೇ ಅಡಗಿರೋ ಹೊಸ ಕಾದಂಬರಿಗಳು, ಹೊಸ ಕಥೆಗಳನ್ನು ಅಥವಾ ನಮ್ಮ ಸಂಸ್ಕೃತಿಯನ್ನು ಅಡಿಪಾಯವಾಗಿಟ್ಟುಕೊಂಡು ಸಿನಿಮಾ ಮಾಡಿದ್ರೆ ಅದು ತುಂಬಾನೇ ಹೆಸರುವಾಸಿಯಾಗ್ತದೆ. ಆದರೆ ಕನ್ನಡ ಚಿತ್ರರಂಗ ಈ ರೀತಿ ಮಾಡುವುದು ತುಂಬಾನೇ ಕಡಿಮೆ. 70ರ ದಶಕವನ್ನ ಕನ್ನಡ ಚಿತ್ರರಂಗದ ಮಟ್ಟಿಗೆ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಸಾಹಿತ್ಯ ಲೋಕದ ಅನೇಕ ಪ್ರತಿಭೆಗಳು ಚಿತ್ರರಂಗ ಪ್ರವೇಶಿಸಿದವು. ಹಾಗಾಗಿಯೇ ಕನ್ನಡ ಚಿತ್ರರಂಗ ಹೊಸ ಅಲಿಯಾಗಿ ಇಡೀ ಭಾರತದ ಗಮನ ಸೆಳೆಯಿತು. ಸಿನಿಮಾ ಪ್ರಾರಂಭದ ದಿನದಿಂದಲೂ ಜಗತ್ತಿನ ಎಲ್ಲಾ ಕ್ರಿಯಾತ್ಮಕ ನಿರ್ದೇಶಕರನ್ನ ಸಾಹಿತ್ಯ ಸೆಳೆದಿದೆ. ಹಾಗೆ ನೋಡಿದ್ರೆ ಜಗತ್ತಿನ ಮೊದಲ ದೀರ್ಘ ಕಥಾನಕ ಚಿತ್ರವೆಂಬ ಖ್ಯಾತ ಪಡೆದಿರುವ ಡಿಡಬ್ಲ್ಯೂ ಗ್ರೀಪ್ ಅ ಬರ್ತ್ ಆಫ್ ನೇಷನ್ ಅಮೆರಿಕದ ಸಿವಿಲ್ ವಾರ್ ಆಧರಿಸಿದ ಕ್ಲಾಸ್ ಆಧಾರಿತ ಸಿನಿಮಾವಾಗಿತ್ತು. ತದನಂತರ ಎಲ್ಲಾ ಭಾಷೆಯಲ್ಲೂ ಸಾಹಿತ್ಯ ಆಧಾರಿತ ಸಿನಿಮಾ ಹೆಜ್ಜೆ ಇಟ್ಟಿತು. ಸಿನಿಮಾ ಮತ್ತು ಸಾಹಿತ್ಯದ ನಡುವಣ ಸಂಬಂಧ ಸಿನಿಮಾ ಇತಿಹಾಸದಷ್ಟೇ ಪುರಾತನವಾದದ್ದು. 1902ರಲ್ಲಿ ಜಾರ್ಜ್ ಮಿಲಿಸ್ ಎಂಬ ಫ್ರೆಂಚ್ ಸಿನಿಮಾ ನಿರ್ದೇಶಕ, ಅಂದಿನ ಪ್ರಸಿದ್ಧ ವೈಜ್ಞಾನಿಕ ರಮ್ಯ ಕಾದಂಬರಿಕಾರ ಜೂಲ್ಸ್ ವರ್ನ್ ಅವರ ಅ ಟ್ರಿಪ್ ಟು ದ ಮೂನ್ ಕೃತಿಯನ್ನು ಸಿನಿಮಾಗೆ ಅಳವಡಿಸಿದ ದಿನದಿಂದಲೇ ಸಾಹಿತ್ಯ ಮತ್ತು ಸಿನಿಮಾಗೆ ಅಧಿಕೃತ ನಂಟು ಶುರುವಾಯಿತು. ಇವೆರಡರ ನಡುವಣ ಸಂಬಂಧದಿಂದ ಕೃತಿ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಅಪಾರ ಪ್ರಮಾಣದ ಸಹಾಯವಾಗಿದೆ ಮತ್ತು ಇವೆರಡರ ಸಂಬಂಧ ವಿವರಿಸಲು ಸಾಧ್ಯವಾಗದಷ್ಟು ಅಷ್ಟೇ ವಿಶಿಷ್ಟ. ಸುಮಾರು 60 ವರ್ಷಗಳ ಹಿಂದೆ ಸುಪ್ರಸಿದ್ಧ ಸಿನಿಮಾ ಮೀಮಾಂಸಕ ಅಂದ್ರೆ ಬಾಸಿನ್ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದರು. ಅದೇನೆಂದ್ರೆ, ಸಿನಿಮಾ ಎಂಬ ಕಲಾ ಮಾಧ್ಯಮವು ಸಾಹಿತ್ಯ ಮತ್ತು ರಂಗಭೂಮಿ ಎಂಬ ಎರಡು ಊರುಗೋಲುಗಳಿಲ್ಲದೆ ಬದುಕಿರಲು ಸಾಧ್ಯವೇ? ಈ ಪ್ರಶ್ನೆಗೆ 60 ವರ್ಷಗಳ ಸಿನಿಮಾ ಇತಿಹಾಸವು ಸಾಹಿತ್ಯ ಮತ್ತು ರಂಗಭೂಮಿಯ ಸಹಾಯವಿಲ್ಲದೆ ಸಿನಿಮಾ ಬದುಕುಳಿಯಲು ಸಾಧ್ಯವಿಲ್ಲ ಎಂಬುದನ್ನು ನಿರೂಪಿಸಿದೆ. ಹಾಗಾಗಿ ಸಿನಿಮಾಗಳಿಗೆ 100 ಚಿಲ್ಲರೆ ವರ್ಷಗಳಷ್ಟು ಇತಿಹಾಸವಿದ್ದರೂ ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಾಹಿತ್ಯ ರಂಗಭೂಮಿಯ ಸಾರವನ್ನು ಹೀರಿ ಬೆಳೆದಿದೆ. ಆದ್ದರಿಂದ ಸಿನಿಮಾದ ಹುಟ್ಟು ಅದರ ತಾಂತ್ರಿಕ ಇತಿಹಾಸದಷ್ಟೇ ಸೀಮಿತವಾಗದು. ಸಾವಿರಾರು ವರ್ಷಗಳ ನಂಬಿಕೆ, ಸಂಪ್ರದಾಯ, ಸಂಸ್ಕೃತಿ, ಧಾರ್ಮಿಕ ಚಿಂತನೆ, ಪುರಾಣ, ಅಮೂಲ್ಯವಾದ ಕಲ್ಪನೆ ಇತ್ಯಾದಿ ಪರಂಪರೆಯ ದಾರಿಯಲ್ಲಿ ಸಾಗಿಕೊಂಡು ಬಂದು ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದೆ. ಭಾರತದಲ್ಲಿಯೂ 3 ಯುಗದಿಂದಲೇ ಸಾಹಿತ್ಯ ಕೃತಿಗಳನ್ನು ಸಿನಿಮಾ ಮಾಡುವ ಪದ್ಧತಿ ಆರಂಭವಾಯಿತು. ಕರ್ನಾಟಕದಲ್ಲಿ ತಯಾರಾದ ವಸಂತ ಸೇನೆ ಶೂದ್ರಕನ ಮೃಚಟಿಕಂ ನಾಟಕವನ್ನು ಆಧರಿಸಿತ್ತು. ಕನ್ನಡ ಮಾತಿನ ಮೊದಲಾದ ಚಿತ್ರ ಸತಿ ಸುಲೋಚನ ಸಂತ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳ ಅದೇ ಹೆಸರಿನ ಪ್ರಸಿದ್ಧ ನಾಟಕ ಕೃತಿಯನ್ನು ಆಧರಿಸಿತ್ತು. ಜಗತ್ತಿನ ಶ್ರೇಷ್ಠ ಕೃತಿಗಳೆನಿಸಿದ ರಾಮಾಯಣ, ಮಹಾಭಾರತ, ಬೈಬಲ್ನಿಂದ ಹಿಡಿದು ಶ್ರೇಷ್ಠ ಸಾಹಿತಿಗಳೆನಿಸಿದ ಮಿಲ್ಟನ್, ಶೇಕ್ಸ್ಪಿಯರ್, ಡಿಕ್ಸನ್ ಹ್ಯಾಮಿಂಗ್ವೇ, ಟ್ಯಾಗೋರ್, ಕುವೆಂಪು, ಮಹಾಶ್ವೇತಾದೇವಿ, ತೇಜಸ್ವಿ, ಲಂಕೇಶ್, ಅನಂತಮೂರ್ತಿ ಮೊದಲಾದವರು ರಚಿಸಿದ ಅನೇಕ ಕೃತಿಗಳು ಸಿನಿಮಾ ರೂಪಕ್ಕೆ ಬಂದಿದೆ. ಇದರಿಂದಾಗಿ ಚಿತ್ರ ನಿರ್ದೇಶಕರಿಗೆ ಕೆಲಸ ಕಡಿಮೆಯಾಯಿತು ಎನ್ನಬಹುದು.
ಪುಟ್ಟಣ್ಣ ಕಣಗಾಲ್ ಅವರು ಯಶಸ್ವಿ ಚಿತ್ರಗಳ

0: ಅನ್ನು ರಚಿಸಿ ಆ ಪರಂಪರೆಗೆ ಭದ್ರವಾದ ಬುನಾದಿಯನ್ನು ಹಾಕಿದರು. ಇದರಿಂದಾಗಿ ಕನ್ನಡದ ಶ್ರೇಷ್ಠ ಸಾಹಿತಿಗಳಿಂದ ಹಿಡಿದು ಜನಪ್ರಿಯ ಸಾಹಿತಿಗಳ ಸಾಹಿತ್ಯ ಕೃತಿಗಳು ತೆರೆಯ ಮೇಲೆ ಮೂಡಿದವು. ಅಂದಿನಿಂದ ಸಿನಿಮಾ ಮತ್ತು ಸಾಹಿತ್ಯದ ನಡುವೆ ಒಂದು ಗಟ್ಟಿಯಾದ ಬಾಂಧವ್ಯ ಬೆಳೆಯಿತು. ಈ ಮಧ್ಯೆ 80ರ ದಶಕದ ಹೊತ್ತಿಗೆ ಹೊಸ ಅಲೆಯ ಬೇರೂರಿತು. ಅದೇನೆಂದರೆ ಗಾಳಿಮಾತು, ಹೊಸ ಬೆಳಕು, ಹಾಲು ಜೇನು, ಸಮಯದ ಗೊಂಬೆ, ಬಾಡದ ಹೂವು ಮುಂತಾದ ಚಿತ್ರಗಳು ನೆಪ ಮಾತ್ರಕ್ಕೆ ಕಾದಂಬರಿಯನ್ನು ಆಧರಿಸಿದ ಚಿತ್ರಗಳು. ಹೀಗೆ 80ರ ದಶಕದಲ್ಲಿ ಕಡಿಮೆಯಾಗುತ್ತಾ ಬಂದ ಸಾಹಿತ್ಯ ಮತ್ತು ಸಿನಿಮಾ ಸಂಬಂಧ 90ರ ದಶಕದಲ್ಲಿ ಇನ್ನಷ್ಟು ವಿಷಮಿಸಿತು. ಬೆರಳೆಣಿಕೆಯಷ್ಟು ಚಿತ್ರಗಳು ಮಾತ್ರ ಕಾದಂಬರಿ ಅಥವಾ ಸಿದ್ಧಗೊಂಡ ಸಾಹಿತ್ಯ ರೂಪವನ್ನು ಪ್ರೇರೇಪಿಸಿತ್ತು. ಕನ್ನಡ ನೆಲಕ್ಕೆ ಸಾಹಿತ್ಯ ಕೃತಿಗಳ ಆಗಮನ ಕಡಿಮೆಯಾಗಿ ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಹೀಗೆ ಬೇರೆ ಭಾಷೆಯ ಸಿನಿಮಾಗಳ ಡಬ್ಬಿಂಗ್ ಹೆಚ್ಚಾಯಿತು. ಇನ್ನು ಹೆಚ್ಚಿನವರು ಕಥೆಯನ್ನೇ ಆಗಲಿ ಕಾದಂಬರಿಯನ್ನೇ ಆಗಲಿ ಸಿನಿಮಾಕ್ಕೆಂದು ಅದನ್ನು ಆರಿಸಿಕೊಳ್ಳುವಾಗ ಅದರ ವಸ್ತು ಇವತ್ತು ನಡೆಯುತ್ತಿರುವಂತಹ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಚರ್ಚೆಗಳಿಗೆ ಕೊಂಡಿಯಾಗುತ್ತದೆ ಎನ್ನುವುದೇ ಅವರ ಮೊದಲ ಆದ್ಯತೆಯಾಗಿರುತ್ತದೆ. ಅಂದರೆ ಸಮಾಜದಲ್ಲಿ ನಡೆಯುತ್ತಿರುವ ಸಂವಾದವನ್ನು ಸಿನಿಮಾ ಮುಂದುವರಿಸುತ್ತದೆ ಅಥವಾ ಅದಕ್ಕೊಂದು ಪ್ರತಿಕ್ರಿಯೆ ಆಗಿರುತ್ತದೆ. ಒಂದು ಸಾಹಿತ್ಯ ಕೃತಿಯನ್ನು ಆಧರಿಸುವಾಗ ಬಹಳ ಮುಖ್ಯವಾಗಿ ನೋಡುವ ಅಂಶವೊಂದಿದೆ. ಅದೇನೆಂದರೆ ಒಂದು ಕೃತಿ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ಸಿನಿಮಾ ಮಾಧ್ಯಮಕ್ಕೆ ಕಟ್ಟಿಕೊಳ್ಳುತ್ತಿವೆ ಎನ್ನುವುದು. ಆ ಕೃತಿಯು ಸಾಹಿತ್ಯಿಕವಾಗಿ ಅಷ್ಟೇನು ಮುಖ್ಯವಾಗದೇ ಇದ್ದರೂ ಸಿನಿಮಾದ ಮೂಲಕ ಹೊರಬರುವಾಗ ತನ್ನದೇ ಆದ ಹೊಸ ಅಲೆಯನ್ನು ಮೂಡಿಸುತ್ತದೆ ಎಂದೆನಿಸಿದರೆ ಆ ಕೃತಿಯನ್ನು ಕೈಗೆತ್ತಿಕೊಂಡು ಸಿನಿಮಾ ಚೆನ್ನಾಗಿ ಮಾಡಬಹುದು. ಸತ್ಯಜಿತ್ ರಾಯ್ ಅವರು ಜನಪ್ರಿಯ ಕಾದಂಬರಿಕಾರರಾದ ಶಂಕರ್ ಅವರ ಕಥೆಯನ್ನು ಆರಿಸಿಕೊಂಡು ಸೀಮಾಬದ್ಧ ಎಂಬ ಸಿನಿಮಾ ಮಾಡಿದ್ದು, ಹಂಗಾರಿಯ ಇಸ್ತವಾನ್ ಜ್ಯಾಬೋ ಒಂದು ದಿನಚರಿ ಪುಸ್ತಕದಲ್ಲಿ ದಾಖಲಾಗಿದ್ದ ಕೆಲವು ವಿಷಯಗಳನ್ನಿಟ್ಟುಕೊಂಡು ಬಹಳ ಮಹತ್ವದ ಮೆಫಿಸ್ಟೋ ಸಿನಿಮಾ ಮಾಡಿದ್ದು ಮೊದಲಾದ ಉದಾಹರಣೆಗಳಿವೆ. ಹಾಗಾಗಿ ಒಂದು ಕೃತಿ ಸಾಹಿತ್ಯಿಕವಾಗಿ ಮೈನರ್ ಎನಿಸಿಕೊಂಡಿದ್ದರೂ ಸಿನಿಮಾ ಮೂಲಕ ಬಂದಾಗ ತನ್ನದೇ ಆದ ಛಾಪನ್ನು ಮೂಡಿಸಿ ಹೆಸರುವಾಸಿಯಾಗ್ತದೆ. ಹಿಂದಿನಿಂದಲೂ ಜಗತ್ತಿನ ಎಲ್ಲಾ ಭಾಷೆಯ ನಿರ್ದೇಶಕರು ತಮ್ಮ ಪ್ರದೇಶದ ಇಲ್ಲವೇ ಜಗತ್ತಿನ ಬೇರೆ ಬೇರೆ ಭಾಷೆಯ ಸಾಹಿತ್ಯ ಕೃತಿಗಳನ್ನು ಸಿನಿಮಾವಾಗಿಸುತ್ತಲೇ ಬಂದಿದ್ದಾರೆ. ಹೀಗಾಗಿ ಸಾಹಿತ್ಯ ಮತ್ತು ಸಿನಿಮಾದ ನಡುವೆ ಬೇರ್ಪಡಿಸಲು ಸಾಧ್ಯವಿಲ್ಲದಂತೆ ಕೂಡಿಕೆಯಾಗಿದೆ. ಹಾಗಾಗಿ ಕನ್ನಡ ಚಲನಚಿತ್ರಕ್ಕೆ ಮೂಲ ಬೇರು ನಮ್ಮ ಕನ್ನಡ ಸಾಹಿತ್ಯ. ಈ ದೃಶ್ಯ ಮಾಧ್ಯಮದ ರಾಜನಿಗೆ ಇಷ್ಟೆಲ್ಲ ಮುಂದುವರಿಯಲು ಬೆನ್ನೆಲುಬಾಗಿ ಸಿಕ್ಕಿರುವುದು ಶ್ರೇಷ್ಠವಾದ ನಮ್ಮ ಕನ್ನಡ ಸಾಹಿತ್ಯ ಅಂತ ಹೇಳಬಹುದು. ಸಿನಿಮಾ ಮತ್ತು ಸಾಹಿತ್ಯ ಇವೆರಡರದು ಒಂದನೊಂದು ಬಿಟ್ಟಿರದ ಅವಿನಾಭಾವ ಸಂಬಂಧ. ಹೇಗೆ ಉಪ್ಪಿಲ್ಲದ ಊಟಕ್ಕೆ ರುಚಿ ಇಲ್ಲವೋ ಹಾಗೆ ಉತ್ತಮ ಚಲನಚಿತ್ರಗಳಾಗಬೇಕಾದರೆ ಅದಕ್ಕೆ ಕತೆ ಮತ್ತು ಸಂಗೀತವೇ ಜೀವಾಳದಂತೆ. ದಿನಗಳು ಕಳೆದ ಹಾಗೆ ಸಾಹಿತ್ಯದ ಅರ್ಥ ಬದಲಾಗಬಹುದು, ರೀತಿ ಬದಲಾಗಬಹುದು ಅಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಓದುಗರ ಸಂಖ್ಯೆ ಕಡಿಮೆಯಾದರೂ ವಿಲಕ್ಷಕರ ಸಂಖ್ಯೆ ಅತಿಯಾಗುತ್ತಿರುವುದರಿಂದ ಸಾಹಿತ್ಯ ಬೆಳವಣಿಗೆಗೆ ಸಿನಿಮಾ ಖಂಡಿತ ಹೊಸ ದಾರಿಯಾಗಬಹುದು.
1: ಇದುವರೆಗೆ ಅಂಕಿತಾ ಸಿ ಶೇಟ್ ಮೂಡುಗಿಳಿಯಾರು ಅವರಿಂದ ಭಾಷಣ ಕೇಳಿದಿರಿ. ವಿಷಯ ಸಿನಿಮಾ ಸಾಹಿತ್ಯ. ಮುಂದೆ ಕೇಳಿ ಸೌಪರ್ಣಿಕ ಬೆಡೇಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿಶ್ವಾಸ್ ಕೃಷ್ಣ ಹೆಚ್, ಮೃದಂಗ ಟಿಆರ್ ಹರಿಕೃಷ್ಣ. ಇದೀಗ ಕೇಳಿ ಗಂಭೀರ ನಾಟರಾಗ ಆದಿತಾಳ, ರಚನೆ ಡಾಕ್ಟರ್ ಬಾಲಮುರಳಿ ಕೃಷ್ಣ, ಅಮ್ಮ ಆನಂದದಾಯಿನಿ.

0: ಕೇಳುಗರೆ, ಇದುವರೆಗೆ ಸೌಪರ್ಣಿಕ ಬೆಡೇಕರ್ ಬಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಲಿಸಿದಿರಿ. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಸೊಲ್ಮೆಲು ಶ್ರೋತೃಲೆ, ಇತ್ತೆ ನಮ್ಮ ಪರಪೋಕುದ ಬಿಸಲೆಡು ಪೊಸಕಾಲದ ಕುರ್ಲರಿ ಅಕ್ಷಯ ಆರ್ ಶೆಟ್ಟಿ ಮೆರೆಡ್ದ ಪಾತಿರ ಕೇನಗ.
2: ಅಪ್ಪೆ ಪನ್ಪುನವು ಒಂಜಿ ಸೌದತ್, ಅವು ಬೆಚ್ಚಂಗೆಲದ ಅನುಪಾನ. ಅಪ್ಪೆ ಬದುಕದ ಒಂಜಿ ಮರ್ಗಿಲತ್, ಬದುಕೇ ಅದು ಪರಪುನ ಸುದೆ. ಒಂಜಿ ಬಾಲ್ಯದ ಪುಟ್ಟುದೊಟ್ಟಿಗೆ ಭೌತಿಕವಾದ ಪುಟ್ಟುನ ಅಪ್ಪೆ ತನ್ನ ಜೂವರ್ದು ಬತ್ತಿ ಜೂವನು ಕಾತೊಂದೆ ಒರಿವುನವು ಅಪ್ಪೆ ಪನ್ಪಿ ಪೊಲಬುಲ ಅಂದು. ಇಂಚಿತ್ತಿ ಅಪ್ಪೆ ಬದುಕು ನರಮಾನಿ ಉಂಡಾಯಿ ಪೊರ್ತುಡಿ ಪಂಡ ಕಣ್ಣೆತ್ತಂದಿ ಲೆಕ್ಕ ತಿಕ್ಕಂದಿ ಕಾಲೊಡ್ದು ಒರಿದು ಬೈದಿನವು. ದಶಲಕ್ಷ ವರ್ಸೊಲೆಡ್ದು ಪಿದಾರ್ದು 21ನೇ ಶತಮಾನದ ಮಟ್ಟೆರಡುಪ್ಪಿ ಅಪ್ಪೆ

ಇನಿಕಾನಗ ತರ್ಕೊಂದಿನ ಜಬದಾರಿಲು ಎಂಚ ಅಲೆನು ಬೆತೆಬೇತೆ ತಿಕ್ಕಡು ಪದೆರುಲೆಕ ಮಲ್ದಂಡು ಇಂಚ ಪದೆರ್ದಿ ಅಲೆ ಪಜ್ಜಲೆದ ಮಟ್ಟೆಲ್ಡು ತಾಂಕನದ ತೊಟ್ಟಿಲನ್ನು ತುಂಕೊಂದೆ ಪರಪೋಕುದ ಬಿಸಲೆಡದೀದು ಪೊದುಪುನ ಕಜ್ಜ ನಡತೊಂದುಪ್ಪಿ ಪೊರ್ತು ಪೊಸಕಾಲೋದ ಅಲೆ ಸವಾಲುಲುದಾದವು ಅಲೆ ಮನಸದ ಸುಯಿಲಿ ಎಂಚಿನವು ಅಲೆ ಉಲಾಯಿದ ಅಂಗ್ ಅಲೆ ಸುತ್ತುಮದಿಲ್ದ ಕುಲು ಅಲೆಮೆತ್ತ ದೀತಿ ಅಂಗ್ ಒಂಜೆ ಕೊಂಜೆ ತಾಂಟಂದೆ ಒಟ್ಟಪ್ಪಡು ಕೊನಪುನ ಅಲೆ ಚಾತುರ್ಪು ಅಪ್ಪೆ ಬದುಕನು ಪೊರ್ಲ ತಜಪಡು ದೀತಂಡ ಅತ್ ಬದುಕು ಪೊರ್ಲಾವಡು ಪನ್ಪಿ ದುನಿಪು ಅಕೇರಿ ಮುಟ್ಟಲ ಪೊಣೆಪಾಟಡೆ ನಡಪುಂಡ ಈ ತರ್ಕೊಲೆ ಅಂಚಿಗ್ ಸೋಷಿಯಲ್ ಮೀಡಿಯಾದ ಮರ್ಗಿಲ್ಡೇ ಬುಲೆವುನ ಜೋಕುಲು ದೀಪುನ ಪಜ್ಜೆಲೆ ಸುಯಿಲು ಅಪ್ಪೆನ ದುನಿಪುದೊಟ್ಟುಗು ಎಂಚ ಪದ ಕಟನುಂಡು ಬಾಲ ನಡಪಿ ಪಜ್ಜೆಲೆ ಆಧಾರೋಡು ಅಪ್ಪೆ ಆದ ತೂಕೋದ ತ್ರಾಸಿಡ್ ಏತು ತೂಕುವಲು ಓಡೆ ಮುಟ್ಟ ತೂಕೊಲಿ ಇಂಚ 21ನ ಶತಮಾನದ ಅಪ್ಪೆನ ಬದುಕನ ಬೊಕ್ಕ ಅಲೆ ಸವಾಲುಲೆನ ತುಲಿತು ತೂಪುನ ಪಾತೆರದ ಊರು ಪರಪೋಕುದ ಬಿಸಲೆಡ್ ಪೊಸಕಾಲದ ಕುರ್ಲರಿ ಪೊಸಕಾಲದ ಪೊಸ ನೀರು ನಮ್ಮ ಸುತ್ತ ಪಸೆರೆದುಪ್ಪುನ ಪೊರ್ತುಡು ಪಾಶ್ಚಾತ್ಯ ಬೊಕ್ಕ ಪೌರಾತ್ಯದ ನಡುಟು ಮೆಕಾಲೆ ಶಿಕ್ಷಣದ ಬಲಟು ಪಿಜಿರ್ದಿನ ಪಜ್ಜೆಲು ಪೊಸಕಾಲದ ಪೊಸ ನಡಕೆ ಒಂಚಿಗಿತ್ತಂಡ ಪೊರ್ಲು ಪನ್ಪುನ ತುಲಿಪುಡೆ ದುಂಬು ಪುರ ತೇಲು ಬಗ್ಗೊಂದುಲ್ಲ ಇಂಚಿತ್ತಿ ಪೊರ್ತುಡು ಕಣ್ಣ ದುಂಬು ಪಿಜಿರೊಂದುಪ್ಪುನ ಬದುಕದ ಮಾತ ಅವಕಾಶಲೇನು ಕಣ್ಣು ಬುಲಾದ್ ಕಲ್ಪಾಟಿಗೆದ ಪುಡಿಟು ಗೆಂದೋಂದು ಅಪ್ಪೆ ಅಮ್ಮೆರ್ನ ತಾಂಗಡ್ ಅಕ್ಕೊಸದ ಚುಕ್ಕಿಲೆ ನಂಚಿ ಮೋನೆ ದೀಪುನ ಪೊಣ್ಣು ಅಪ್ಪೆ ಆಪಿ ಕಾಲುಡು ಅತ್ತಂಡ ಅಪ್ಪೆ ಆಯಿ ಬೊಕ್ಕ ಬದುಕದ ಕುಡೊಂಜಿ ಮರ್ಗಿಲುಗು ಪೊರೆಲ್ವಲು ಇಂಚ ಅಡೆಮುಟ್ಟ ನಡತಿ ಹಗರ ಪಜ್ಜೆಲೆ ಸಾದಿಡು ಎತ್ತು ತಗ್ಗು ದಂಡೆ ತಡಮೇಲು ಮಾತ ಅಲೆನು ಎದಿಕೊನುವ ನಮ್ಮ ಅಪ್ಪೆ ಅಮ್ಮನ ಅತ್ತಂಡ ಅಜ್ಜರು ದೊಡ್ಡನ ಒಂಜಿ ಕಾಲ ಇತ್ತಂಡು ಆಂಜೋಲು ಪಿದೈ ಬೆಂದದು ಇಲ್ಲಗ ಕೊನರ್ಪುನ ಪೊಂಜೌ ಪಂಡ ಅಪ್ಪೆ ಆಯಿನಲು ಜೋಕ್ಲೆ ಬಂಜಿದ ಬಡವು ಜಿಂಜಾವುನ ತುಳುನಾಡದ ಏನಿ ಕಾಲದ ಬದುಕಡು ಮಾತ್ರ ಅಪ್ಪೆಲ್ಲು ಅಟಿಲು ಬಿತ್ತಲು ಪೆತ್ತ ಕೈಕಂಜಿ ಪಜೀರು ಕಂಡ ಸಾಗುಳಿ ಪಂದ್ ಇಲ್ಲದು ಲೈಲ ಇಲ್ಲದ ಪಿದೈಲ ಬೆಂತಿನಕುಲು ಅಂಡ ಹೆಚ್ಚಿನ ಮಾತ ಇಲ್ಲಲಿಡ್ ಇಲ್ಲಿ ನಿಲಿಕ್ಕೆ ಜನ ಇತ್ತಿನೆಡ್ದವರ ಕೆಲಸಲು ಪಟುಪೋವಂತಿನಲ್ಲ ಉಂಡು ಆ ಕಾಲು ಕರಿದು ಈ ಕಾಲದ ಒಯ್ದೆಪ್ಪುಗು ಸರಿಯಾದ ಅಪ್ಪೆ ಅಮ್ಮೆ ಜಬದಾರಿಲೆನು ಪಟೊಂದು ನಡಪುನ ಸಾದಿಡು ಬತ್ತುಂತುದ ಇಂಚಿತ್ತಿ ಸಾದಿ ನಡಪಿ ಅಪ್ಪೆ ಆಯ್ನಲೆಗ್ ಇಲ್ಲದೊಲೈ ಅಟಿಲು ಬೊಕ್ಕ ಇಲ್ಲದ ಪಿದೈದ ಪಡಿಯರಿ ಪತ್ತುನ ಬೆನ್ನಿ ಪಂಡ ಉದ್ಯೋಗ ಈ ರಡ್ಡೆನೆಲ್ಲ ಒಟ್ಟೆಪ್ಪಡ ತರ್ಕೊನ ತುರ್ತು ಅಲೆಗೊಂಡು ಈ ರಡ್ಡೆ ಜಬದಾರಿಲೆ ದೊಟ್ಟುಗು ಆಲು ಅಪ್ಪೆ ಆದುಪ್ಪುನ ಮಲ್ಲ ಜಬದಾರಿ ಉಂಡೇ ಉಂಡು ಇಂಚ ತನ್ಕು ಒದಗುನ ದಿನತ 24 ಗಂಟೆಡ್ ಪಾಲು ಪಟದ ಪೋಪುನ ಅಲೆ ಜಬದಾರಿಲೆದ ನಡುಟು ಬಾಲೆಗ ಕೊರಡಾಯಿ ಪೊರ್ತುದ ಎರ್ತೆ ತಗ್ಗುದುಪ್ಪುಂಡು ಒಂಜಿ ಬಾಲೆದ ಜೂವದ ಮನಸದ ಗೇನೋದ ಇಂಚ ಒಟ್ಟಪ್ಪದ ಬುಲೆಚಿಲಗ್ ಅಪ್ಪೆನ ಕೊರಿಗೆ ಮಸ್ತುಂಡು ಅಂಡ ಇನಿತ ಬಾಲೆಲೆಗ್ ಈ ಅಪ್ಪೆನ ಪೊದಂಕೆ ಏತ ಸಮಯ ತಿಕ್ಕೊಂಡು ಪನ್ಪುನವು ನಂಕ ಮಾತೆರೆಗ್ಲ ತೆರೆದಿನವೇ ದಿನತ 8 ಗಂಟೆಡ್ ಪದ್ರಾಡು ಗಂಟೆ ಬೆನ್ಪಿ ಸಾದಿಗ ದೀಪನ ಅಪ್ಪೆಲ್ಲೆಗ್ ಬಾಲೆಲೆ ನಂಚಿ ಒಯ್ದೆಪ್ಪು ಒಂಜಿ ತಿಗಡಾಂಡ ಆಫೀಸದ ದುನಿಪು ಕುಡೊಂಜಿ ಮರ್ಗಿಲಡು ಈ ರಡ್ಡು ಮನಸ್ಸುಲೆದ ನಡುಟು ಹೊಯ್ಯ ಕೈಯ ಆಪುನ ಅಪ್ಪೆ ಮನಸ್ಸು ರಡ್ಡು ಓಡೋಡು ಕಾರ್ದೀಲೆಕ ಇಂಚಿ ಬಾಲೆಗಲ ಅಂಚಿ ಆಫೀಸಿಡಲ ಒಲ್ಪಲ ಅಲೆನ 100% ಕೊರಿಯರ ಸಾಧ್ಯನೇ ಅಪುಜಿ ಕೆಲಸಡುಪ್ಪಿ ಅಪ್ಪೆನ ಈ ತೇಕು ಮುರ್ಕುಗು ಮಲ್ಲ ಕಾರಣ ಭಾರತೀಯ ಸಮಾಜಡು ಅಟಿಲ್ ಮಲ್ಪುನ ಬೊಕ್ಕ ಬಾಲೆ ಸಾಂಕದ ಮಲ್ಲ ಮಲ್ಪುನ ಬಾಲೆಗ ಕಲ್ಪವನ ಈ ಮಾತಲ ಅಪ್ಪೆನೇ ಜಬದಾರಿ ಪಂದ್ ಇನಿಕಲ ಎನ್ನುನ ಪರಪೋಕುದ ಮಂಡೆಲು ಪಿದೈ ಬೆಂದದ ಬತ್ತಂಡಲ ಉಲೈದ ಜಬದಾರಿ ಪೊಣ್ಣನೆ ಅಪ್ಪ ಆಯ್ನಲ್ಲನೆ ಪಂಪ್ನ ಉಂಜಿ ಎಚ್ಚರನ್ನು ಕೊರ್ದೆ ಪೊಣ್ಣನ ಬುಲಪಾಯನರ್ದವರ ಪೊಣ್ಣು ಆ ಅಲಚನೆಡೆ ಇಲ್ಲದ ಜಬದಾರಿಲೆನ್ನು ದುಂಬರಿ ತೊಂದು ಪೋಪಲು ಅಂಡ ಇತ್ತಿತ್ತದ ಕೆಲವು ಸಂಸಾರೊಲಿಡ್ ಅಮ್ಮೆ ಆಯಿನಾಯಿಲ್ಲ ಬೊಡೆದಿನ ಕೆಲಸೊಲೆನು ಪಟನುನ ಜೋಕ್ಲೆನ ಕಲ್ಪಾವುನ ಅಡಿಗೆಡ್ ಸಗಾಯ ಮಲ್ಪುನ ತೋಜಿದು ಬರ್ಪುಂಡು ಇಂಚಿತ್ತಿ ಒಂಜಿ ಪಲ್ಲಟೋ ನಮ್ಮ ಸಮಾಜ ಎಡ್ಡೆಪ್ಪುದಂಚಿ ಮೋನೆ ದೀನೆತ ಗುರ್ತೊಲ ಅಂದ್ ಇನಿ ಕೋಡೆಡು ಬದುಕೊಂದುಪ್ಪುನ ನ್ಯೂಕ್ಲಿಯರ್ ಫ್ಯಾಮಿಲಿಡ್ ಜೋಕ್ಲೆಗ್ ಅಪ್ಪೆ ಅಮ್ಮನ ಬುಂಡ ಬೇತೆ ದಿಕ್ಕದೆಸೆ ಉಪ್ಪುಜಿ ಅಂಚಾದ್ ಜೋಕುಲ್ನ ಎಡ್ಡೆಪ್ಪುದ ಬುಲೆ ಪಾಟೋಗು ಪೆರಿಯಾಕುಲೆ ಅನುಪಾನ ಮುಖ್ಯ ಆಪುಂಡು ನಮ್ಮ ಪೆರಿಯಾಕ್ಲೆ ಕಾಲೊಡು ಅಪ್ಪೆ ಕಂಡೊಗು ಪೋಂಡಲ ಅಟಿಲಿಡು ಮುರ್ಕೊಂದಿತ್ತಳ್ನಲ ಬಾಲೆ ಬುಲಿಪುನಗ ನಡಪುನಗ ಕಲ್ಪುನಗ ಗೊಬ್ಬುನಗ ಒಟ್ಟಪ್ಪಡ್ ತೂವೋ ನೆರೆ ಎತಲಾ ಜನ ಇಲ್ಲಡ್ ಇತ್ತೊಂತಿರು ಒಂಜಿ ಏಲ್ಯಗು ಇತ್ತೆಲ ಅಪ್ಪೆಗೆ ಇಲ್ಲದೊಲೈ ತಾಂಗ ಕೊರ್ಪುನ ಕೈಕುಲು ಇತ್ತಂಡ ಅಲೆ ಬದುಕು ಪೂದೆರ್ತಿನಾಥ ಸುಲಭ ಅತ್ತಂಡಲ ಒಂತೆ ಉಸುಲು ಬುಡ್ಪುಲೆಕ ಉಪ್ಪುಂಡು ಅಟಿಲ್ ಉದ್ಯೋಗ ಪನ್ಪಿನ ಅಪ್ಪೆಲ್ಲೆನ ಪರಿಸ್ಥಿತಿದ ಬಂಗೋ ಹೆಚ್ಚಾದ ಮಧ್ಯಮ ಕೆಳಮಧ್ಯಮ ಬಡಪತ್ತಡುಪ್ಪನ ಇಲ್ಲುಲೆಡ ಸಾಮಾನ್ಯವಾದ ತುಯ್ಯರ ತಿಕ್ಕೊಂಡು ಮಲ್ಲಾಕ್ಲೆ ವರ್ಗ ಆ ಮಾತೆಕ್ಲ ಬೋಡು ಬೋಡಾಪಿನ ವ್ಯವಸ್ಥೆ ಮಲ್ಪ್ತಿಪ್ಪು ನೆರ್ದವರ ಆ ಇಲ್ಲದ ಅಪ್ಪೆಲ್ಲನ ದುನಿಪು ಜಿಂಜುಡು ಉಪ್ಪುಜಿ ಇನಿತ ಜೆನ್ ಜೀತ ಜೋಕುಲಾದಿಪ್ಪು ಜೆನ್ ಆಲ್ಫಾದ ಕುಲಾದಿಪ್ಪು ಅಕ್ಲು ಪುಟ್ಟುನಗನೇ ಮರ್ಗಿಲಡ್ ತಂತ್ರಜ್ಞಾನ ನುದಿ ಒಂದಿನಕುಲು ಅಂಚಾದ್ ಅಕ್ಲೆಗ ಗೊಬ್ಬೆರೆ ಪೊರ್ತು ಕರಿಪೆರೆ ಸಂಗಾತಿಲೇನು ತೆರೆಯೋ

ఒనరే మాతేకల పాసాడియాద్ ఎలక్ట్రానిక్ గెజెట్స్లుల్ల ఆండ మనసు దాంతి మెషిన్ లేద సంగుడు జోకులు ఒంటితనను అనుభవితొందుల్ల ఉంజి కాలుడు పెరియాకులు ముష్టిడి దీదిత్తి జోకులే మనసులు ఇనికోడెడ్ ఈ తంత్రజ్ఞానులే బిగిపుడుల్ల ఉంజి ఏల్యగు ఈ గెడ్జెట్స్ లేని పెరియాకులు అక్లెడ్ దూర మల్తెర్డ బద్కెరనే సాధ్య ఇజ్జి పన్పునత్ జోకులు అయిత పిరవు బూర్యరే అప్పె అమ్మడ జోకులెగ కొర్ర ఇజ్జాంది పొర్తు ఉంజి కారణ ఆండ ಇನಿತ ಜೋಕುಲು ಬುಲೆವೊಂದುಪ್ಪುನ ಈ ಸಮಾಜದ ನಡಕ್ಕೆ ಮುಖ್ಯ ಕಾರಣ ಅಂತ ಪನೊಲಿ. ಮುಕ್ತ ಸ್ವಭಾವ, ಒಂಟಿತನ, ಕೀಳರಿಮೆ ಬೊಕ್ಕ ಒಂಜಿ ನಮೂನೆದ ಅಧೈರ್ಯದ ಮನಸ್ಥಿತಿಯಿಟ್ಟು ಬುಲೆವೊಂದುಪ್ಪುನ ಜೋಕ್ಲಿನ್ ಇಂದಿರ್ದು ಪಿದೈ ಕೊನತ್ತದ ಅಕ್ಲೆನ ಪರಿಪೂರ್ಣ ವ್ಯಕ್ತಿತ್ವ ಬುಲೆಪ್ಪವನ ಇನಿತ ಅಪ್ಪೆಲ್ಲನ ದುಂಬುಪ್ಪುನ ಒಂಜಿ ಮಲ್ಲ ಸವಾಲು. ದಾಯಪಂಡ ಇಂಚಿಪದ ಅಧ್ಯಯನಲು ತೆರಿಪವನ ಪ್ರಕಾರ ನಮ್ಮ ದೇಶಗಳು ಪತ್ತೆರ್ದು 20 ವರ್ಷದೊಳೈದ ಜೋಕ್ಲಿನ ಗೆನ್ಪುಡು 8.5% ಜೋಕುಲು ಇನಿ ಕೋಡೆಡ್ ಎಲ್ಲೆಲ್ಲ ಕಾರಣನು ದುಂಬುದಿ ಒಂದು ಆತ್ಮಹತ್ಯೆ ಮಲ್ತೊಂದುಲ್ಲೇರು. 15 ವರ್ಷದ ಜವನ್ಯರ್ನ ಅಂಕಿಅಂಶ 17.1% ಆತ್ಮಹತ್ಯೆಲೆನು ತೋಜಾವೊಂದುಂಡು. ಆಂಡ 2020 ಬನ್ನಗ ಈ ಪರ್ಸೆಂಟೇಜ್ ಕುಡಾತ್ ಮಿತ್ತರ್ಮೆಡುಂಡು ಪಂದನಂಕ್ ಒಡ್ಕದಾಂತೆ ಕೆಬಿಜಿಂಜೊಂದುಪ್ಪುನ ಸುದ್ದಿಲೇಡ್ದಲ ತಿರಿದು ಬರ್ಪುಂಡು. ಹದಿಹರೆಯ ಬೊಕ ಜವನಾದಿಗೆದ ಮಟ್ಟೆಲ್ಡ್ ಆತ್ಮಹತ್ಯೆ ಮಲ್ತೊಂದುಪ್ಪುನವು ಮೂಜನೆ ಮಾಮಲ್ಲ ಕಾರಣ ಆದಿಪ್ಪುನೆನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತೆರಿಪಾದುಪ್ಪಿ ಇಂಚಿತ್ತಿ ಸಂಕರದ ಕಾಲುಡು ಅಪ್ಪೆಲ್ಲೆನ ಜಬದಾರಿ ಕಮ್ಮಿದವತ್ತು. ತಡೆಯರೆ ತೀರಂದಿ ಬೇನೆನು ತಿಂದು ತನ್ನ ಜೂವರ್ದು ಜೂವಕೊರ್ದು ಅಪ್ಪೆ ಆಪಿ ಪೊಣ್ಣು ಪೊಂಜವೆಗು ಬಾಲೆ ಪಂಡ ದೇವಿರ್ ಕೋರ್ಪಿ ಪೆರ್ಗದ ಲೆಕ್ಕ ಅಂಚಿತ್ತಿ ಪೆರ್ಗದ ಆಯುಷ್ಯ ಆರೋಗ್ಯ ಬೊಕ್ಕ ಭಾಗ್ಯ ಅಲ್ಲಿನ ಕನಲ ಅಂದು ಅಂಚಾದ್ ಇಲ್ಲದ ಪಿದೈ ಪರಡ್ಡ ದಿನ ಇಸಗಾಳಿ ಜೋಕ್ಲೆಗ ನಾಟಂದಿ ಲೆಕ್ಕ ಅಪ್ಪೆಲ್ಲು ಇಲ್ಲದುಲೈ ಅಮೃತ್ವದ ಐಸಿರ ಜಿಂಜಾದಿಪ್ಪೊಡು. ಸಂಜೀವಿನ ಜೋಕ್ಲೆ ಮನಸ್ಸು ದುಲೈ ನಡ್ದು ಐಕ ಅನುಪಾನ ಮಲ್ತೊಂದಿಪ್ಪುನ ಭಾರಿ ಅಗತ್ಯದವು. ಗೆಲ್ಮೆದ ಅಂಗನ ಅಕ್ಲೆ ಮನಸ್ಸಿರ್ದು ದೂರದಿದ್ ಸೋಲುದುಲೈಡ್ ತಿಕ್ಕುನ ಗೇನೊನು ತೆರಿಪಾವಡು. ಬದುಕು ಪನ್ಪುನ ಒಂಜಿ ಅವಕಾಶದ ಸಂಭ್ರಮ ಬಾಕಿ ಮಾತಿರ್ದಲ ಮಲ್ಲವು ಪನ್ಪುನೇನು ಬದುಕದ ತೋಜಾವಡು. ಆನಿ ಆನಿದ ಮಾತ ವಿಷಯಲೆಲ್ಲ ಪಟ್ಟನುನ ತೆರಿಪಾವುನ ಬೇಜಾರನ ಪಟ್ಟೊಂದೇ ಒರಿಯಕೊರಿ ಸಾಂತ್ವನದ ಮುಲಾಮು ಪೂಜುನ ಕಜ್ಜೋ ಇಲ್ಲಡ ನಡಪೊಡು. ಮಲ್ಲ ಅವೊಂದುಪ್ಪುನ ಜೋಕುಲು ಪಾತೆರದ ಊರು ಕಮ್ಮಿ ಮಲ್ತೊಂದುಲ್ಲೇರು ಪಂದ ತೆರಿನಗ ಅಪ್ಪೆಮ್ಮೆ ದೋಸ್ತಿಯಲ್ಲಾದ ಅಕ್ಲೆ ಬೇನೆಲೆನು ಅರ್ಥ ಮಲ್ತೊಂದು ಒಟ್ಟುಗುಪ್ಪುನ ಮಲ್ಲ ಜಬದಾರಿ ಉಂಡು. ಅಪ್ಪೆ ಪನ್ಪುನವು ಬದುಕು ಅಂಚಾದ್ ಅಪ್ಪೆ ಮನಸ್ಸು ಪನ್ಪುನವು ಏರೆಗ್ಲ ಎತ್ತುನವು ಅವು ಪೆದ್ದದೇ ಬರಡೊಂದಿಜ್ಜಿ. ಅಪ್ಪೆ ಮನಸ್ಸು ಕೂಡ್ದಿತ್ತಂಡ ಲೊಕೊರ್ಮೆದ ಜೋಕುಲ್ಲ ನಮ್ಮವೇ. ಅಂಚಾದೆ ಲೀಗಲ್ ಚೈಲ್ಡ್ ಅಡಾಪ್ಷನ್ ವರ್ಷಗು 4-5 ಸಾರ ಅನಾಥ ಜೋಕ್ಲೆಗ್ ಅಪ್ಪೆಮ್ಮೆ ತಿಕ್ವೇರು. ಅಪ್ಪೆಗ್ ಬಾಲೆಲು ಸ್ವಂತ ಪೆದ್ದಿ ಅಪ್ಪೆರ್ದಲ್ಲ ಹೆಚ್ಚೊಡು ತಾಂಕನದ ಅಪ್ಪೆನ ಜಬದಾರಿಲು ಒಪ್ಪುವ. ಪುರ್ಕಟ್ ಬಾಲೆ ಅಂಡಾಯ್ನು ಒರ್ತೋನುನ ಮಲ್ಲಾನಗ ಆ ಬಾಲೆಗ್ ಮನಸ್ಸಿಗ ಬೇನೆ ಆವಂದಿ ಲೆಕ್ಕ ಸಾಂಕುನವು. ಇಂಚ ಒಂಜಿಮೇಟೆ ಜೋಕುಲು ಮಲ್ಲ ಆವೊಂದುಪ್ಪಿ ಪೊರ್ತುಡು ನಲ್ಪ 5 ಪ್ರಾಯೋಗು ದಂಗುನ ಅಪ್ಪೆಲ್ಲೆನ ಜುವಡು ಹಾರ್ಮೋನುಲ ಬಾರಿ ಡೊಂಬರಾಟ ಮಲ್ತೊಂದುಪ್ಪು ನೆರೆದವರ ಅಪ್ಪೆ ಆಯ್ನಲ್ ಉಲೈರ್ದೆ ಪಂಡ ಜೂಡು ಬೊಕ್ಕ ಮನಸಿರ್ದು ಮಸ್ತ್ ಬೇನೆಲೆನು ದೆತನೊಂದುಪ್ಪುವಲು. ಜೋಕ್ಲೆನ್ ಎಡ್ಡೆಪ್ಪುದ ಸಾದಿಡು ನಡಪವುನ ಒತ್ತಡದೊಟ್ಟುಗು ಪ್ರಾಯದ ಮಾಮಿಸಮ್ಮಲೆನೋ ಅಪ್ಪೆ ಅಮ್ಮೆರ್ನ ಜಬದಾರಿಲ ಪುಗೇಳ್ಡು ಕುಲ್ದು ಒಂಜಿ ನಮುನೆಡು ಮಾತೆಲ್ಲ ಬ್ಯಾಲೆನ್ಸ್ ಮಲ್ತೊಂದು ಪೋಪುನ ಈ ಪ್ರಾಯದ ಅಪ್ಪೆಲ್ಲೆನು ಸ್ಯಾಂಡ್ವಿಚ್ ಜನರೇಷನ್ ಅಂದಲ ಪನ್ಪೆರು. ಇತ್ತಿತ್ತೆ ಪಸೆರೊಂದುಪ್ಪುನ ಕರಿಯರ್ ಬಿಲ್ಡ್ ಆಯ್ ಬೊಕ್ಕದ ಕಡೆ ಸಮದಿಮೆ ಅತ್ತಂಡ ಮದಿಮೆ ಬೊಕ್ಕ ಬಾಲೆ ಆಯರೆಗೆ ದೀಪನ ಒಂಜಿ ಮಲ್ಲ ಗ್ಯಾಪ್. ಇಂಚ ಕಡೇಸದ ಪ್ರಾಯಡು ಅಪ್ಪೆಲ್ಲಾದ ಅಕುಲು ಎದಿಕೊನನ ಬಂಗ ಅವು ಕುಡೊಂಜಿ ಮರ್ಗಿಲ್ದನೆ. ನನ ಹಳ್ಳಿ ಬೊಕ್ಕ ಪೇಂಟೆದ ಅಪ್ಪೆಲ್ಲೆಗು ಉಪ್ಪುನ ಸವಾಲ್ನೇನು ತೂಪುನಿನ್ನಾಂಡ ಪೇಂಟೆದ ಅಪ್ಪೆಲ್ಲು ಬದುಕುನ ಖರ್ಚಿದ ಸಾಧಿದ ದುನ್ನೊನು ಪಟೊನೆರೆ ಆಫೀಸಿಗೆ ಪಿಜಿರ್ನಗ ಪೊಡಿ ಜೋಕ್ಲೆನು ತೂವೊನ್ನ ಅಕ್ಲೆಗೆ ಪೊರ್ತು ಕೊರಿಯರೆ ಆವಂದಿನ ಬಂಗ ಒಂಜಿ ತಿಕ್ಕಡಾಂಡ ಮಾಲಿನ್ಯ ಹೆಚ್ಚಿದಿ ವಾತಾವರಣಡು ಜೋಕ್ಲೆಗೆ ಸಿರ್ಕ್ ಸಂಕಡದಂತೆ ಕಾತೊನುನ ಬೊಕ್ಕೊಂಜಿ ಸವಾಲು. ಇಂಚ ಪೇಂಟದ ಅಪ್ಪೆಲ್ಲು ಮಾನಸಿಕ ಒತ್ತಡ ಕೈಕಿ ತಿಕ್ಕಂದಿ ಪೊರ್ತುನು ಓಂಗುನ ಗೌಜಿಡಿತ್ತೆರ್ಂಡ ಹಳ್ಳಿದ ಅಪ್ಪೆಲ್ಲೆಗೆ ಪನವುದ ಬಂಗದೊಟ್ಟುಗು ಕೆಲವೊಂಜಿ ಸಂಗತಿಲ ಗೇನೋ ಬೊಕ್ಕ ಮೂಲಭೂತ ಸೌಕರ್ಯದಂತೆ ಪೊರ್ಮುನೇನು ತೂವಲಿ. ಆಂಡ ಆ ಮಾತೆಕಲ ಉತ್ತರ ನಾಡೊಂದು ಬದುಕದ ತಜಪುನು ಕಾತೊನುನ ಇನಿ ಕೊಡದ ಅಪ್ಪೆಲ್ಲನ ಚಾತುರ್ಪುಲ ನಮ್ಮ ಕಣ್ಣದುಂಬುಡುಂಡು. ಈ ಮಾತೆ ತೊಟ್ಟುಗು ಇನಿ ಕೋಡೆಡು ಕೂರ್ದು ಬರಂದಿನ ಕಂಡನಿ ಬೊಡೆದಿನ ಸಂಬಂಧುಡು ಜೋಮಾನ ಬೇನೆ ತಿನ್ನೊಂದು ಪೊರಂಬು ನೆರ್ದು ಬೆನ್ಪಿ ಸಾದೆಡು ಮೋನೆದಿ ಪೊನ್ನಗ
ಬದುಕದ ಸಾದಿಡ ನಿಮ್ಮದಿಡ ಕರಿಯರೆ ಪನೌದ ಆಧಾರೋ ಇತ್ತಿನೆಡ್ದವರ ಒರ್ತಿಯೇ ಬದುಕುನ ಬದುಕನು ಒಪ್ಪ್ಯನುವಲು. ಆ ಪೊರ್ತುಡು ಜೋಕ್ಲೆ ಅಧಿಕಾರೋ ಭಾರತೀಯ ಕಾನೂನು ವ್ಯವಸ್ಥೆಡ್ ಅಪ್ಪೆಗೆ ಒಂಜಿಪುಂಡಿ ಜಾಸ್ತಿ ಉಪ್ಪು ನೆರ್ದವರ ಆಲು ಸಿಂಗಲ್ ಮದರಾದ ಜೋಕ್ಲೆನ ತರ್ಕೊನುವಲು. ಇನಿ ಕನಗ ಭಾರತ ದೇಶಡು 13 ಮಿಲಿಯನ್ ಒರ್ತೆ ಅಪ್ಪೆಲ್ಲು ಒರ್ತಿಯೇ ಸಂಸಾರ

0: ಸಾವಿರದ ನೊಗಪತ್ತು ದೇರ್ಂಡ ಮುಪ್ಪತ್ತೆರಡು ಮಿಲಿಯನ್ ವರ್ತೆ ಅಪ್ಪೆಲ್ಲು ಅಪ್ಪೆ ಇಲ್ಲಡು ಅತಿ ಇಲ್ಲದಕ್ಲೆನ ಸಗಾಯದೊಟ್ಟುಗು ದಿನಕರ್ತೊಂದುಲ್ಲೇರು. ಇಂಚ ಒಂಟಿ ಸಲಗೊದ ರೂಪುಡು ಬದುಕದ ಮಾತ ಎರ್ತೆ ಜಪ್ಪೆಲನ್ನ ತಿಗಲೆ ಕೊರ್ದು ನಡಪುನ ಇನಿತ ಅಪ್ಪೆಗು ಬದುಕು ಪಂಡ ಹೋರಾಟಲಾಂದು. ದಯಪಂಡ ಹೆಚ್ಚಿನ ಸರ್ತಿ ಸಿಂಗಲ್ ಮದರ್ ಆದ ಬದುಕುನ ಅಲೆನ ಆಯ್ಕೆ ಆದು ಪುಜಿ. ಅಂಚಿನ ಒಂಜಿ ಸಾದಿಡೆ ನಡಪೆರೆ ಅಲೆಗೆ ಗೇನಲ ಉಪ್ಪುಜಿ. ಇಂಚ ಪಿದಾಡಿ ಅಲೆಗೆ ಒಂಜಿ ನಮೂನೆದ ನಿರ್ವಾತ ಒರಾನೆ ಅಲೆಗೆ ಜಿಂಜಿದಾನಗ ಕಣ ನೀರು ಒರೆಸದು ಬದುಕು ದುಂಬು ಕೊನೊಪುನ ತುರ್ತೋ ಮಸ್ತು ಉಪ್ಪುಂಡು. ಆಲು ತರದೀಪುನ ತಲೆಂಬುಗು ಮಾತ್ರ ಅಲೆ ದುಃಖನು ಪಟೊಂದು ಕೆಲವರ ಪಜ್ಜೆಲು ಸೋತುಂಡಲ ಉಂತಂದೆ ತಂಕೊಡು ಬದುಕುನಾಲು ಸಿಂಗಲ್ ಮದರ್. ಲೋಕತೋಜಾಯಿ ಅಪ್ಪೆಗು ಕೆಲವು ಬಿರ್ದುಲುಲ್ಲ. ಕಣ್ಣುಗು ತೋಜುನ ದೇವೆರು, ದೇವತೆ, ತ್ಯಾಗಿ, ಸಹನಾಮಯಿ, ಭೂಮೆಪ್ಪೆ ತೂಕದಾಲು. ಇಂಚ ಈ ಪದಕುಲೆ ಬಿದೆ ಇನಿಕಲಾ ತಗ್ಗದಿಜಿ. ಬಿದೆ ಎಂಚ ತಗ್ಗೀಜೋ ಅಂಚೆನೆ ಅಪ್ಪೆರ್ದು ಬಯಕುನಲ ಕಮ್ಮಿ ಆತಿಜಿ. ಬಿದೆ ಎಂಚ ತಗ್ಗೀಜೋ ಅಂಚೆನೆ ಅಪ್ಪೆರ್ದು ಬಯಕುನಲ ಕಮ್ಮಿ ಆತಿಜಿ. ಆಂಡ ಈ ಬಿರ್ದುಲೆ ಮಟ್ಟೆಲೆಡು ಅಪ್ಪೆ ಪಂಡ ನರಮಂದಿ ಪನ್ಪುನೆಲ್ನ ಕೂಡಾವುನ ಈ ಕಾಲದ ಯುಗಧರ್ಮದ ಕನ್ನಡಿಡು ತೂನಗ ಅನಿವಾರ್ಯ ಪಂದು ತೋಜುಂಡು. ಅಪ್ಪೆನ ನರಮಾಂದಿಯಾದ ತೂಪುನ ಸಮಾಜಗು ಮಾತ್ರ ಅಲ್ನ ಒಪ್ಪು ತಪ್ಪುನುಲ್ಲ ಸಮತೂಕೊಡು ತೂಯರೆ ಸಾಧ್ಯ ಆಪುಂಡು. ದೇವಿ ಮಲ್ತದ ಗುಂಡೊಡುಕುಲ್ಲಾಯಿನ ಅಪ್ಪೆ ಬದ್ಕೆರೆ ಮಾತ್ರ ಅತ್ತು ತನ್ಕು ಬೋಡಾಯಿ ಲೆಕ್ಕ ಉಸುಲು ದೆಪ್ಪೆರಲ್ಲ ಸಾಧ್ಯ ಇಜ್ಜಿ. ಇನಿ ಕನಗ ಸಂಬಂಧಲು ಪೊಸಮರ್ಗಿಲ್ಲಡು ಪಿಜುರೊಂದುಲ್ಲ. ಜೋಕುಲು ಬಾಲೆಲೆನು ಒರ್ಂಬ ತಿಂಗಳು ಬಂಜಿಡು ತುಂಬುದು ಪೆದ್ದುದು ಜೋಮಾನ ಇಡೀ ತಾಂಕದು ತೀರಂದಿ ಕಾಲಡು ಜೋಕ್ಲೆಡ್ದು ಆಶ್ರಯಕ್ಕೇನು ನ ಕಾಲ ಮದೆಯಾತಂಡು. ಸಂಬಂಧಲೆನ ವ್ಯಾವಹಾರಿಕವಾದ ತೂಪುನ ದಿಟ್ಟಿ ದಿನುರ್ದು ದಿನ ತಲೆಮಾರದ ತಲೆಮಾರ ಹೆಚ್ಚಾವೊಂದುಂಡು. ಇಂಚಿತ್ತಿ ಸಂಕರದ ಕಾಲಡು ಬೆಂದಿನ ಈಡು ಗಂಟೆನು ಮಾತ ಜೋಕ್ಲೆಗು ದೊರ್ತುದು ಪ್ರಾಯ ಕಾಲಡು ಕಷ್ಟಗೊಬ್ಬುರ್ದಿನ ವೇತೋ ಅಪ್ಪೆಮ್ಮೆ ನಮ್ಮ ಸಮಾಜಡುಲ್ಲೇರು. ಅಂಚಾದುಪ್ಪುನಗ ತನ್ನಿಡೀ ಬದುಕನು ಜೋಕ್ಲೆಗಾದ ಕಂಡನ್ಯಗಾದ ಬದುಕುನ ಅಪ್ಪೆಲ್ಲು ತನ್ಕಾದ್ಲ ಒಂತೆ ಬದುಕೊಡು ತನ್ಕಾದ್ಲ ಒಂತೆ ಪೊರ್ತುನು ಒರ್ತೊನೊಡು. ಅಪ್ಪೆ ಪನ್ಪುನ ಒಂಜಿ ತಂತ್ ಪೂವಲುರ್ದು ಕಡ್ಪುನಗ ಕಡ್ಯುನವತ್ತು ಪೆದ್ದನಗ ಅಪ್ಪೆ ಅದು ಸಾಂಕನ ದಾಲಾದ ಸಾಂಕದ ಟೀಚರ್ ನ ಜಾಗೆಡುಂತದು ಕಲ್ಪಾದ ಎಡ್ಡೆ ದೋಸ್ತಿಯಾದ ಕಷ್ಟ ಸುಖನು ಪಟ್ಟೊಂದು ಬದುಕದ ಓರೆ ಕೋರೆಲಿಡ ಮಾರ್ಗದರ್ಶನ ಕೊರೊಂದು ಒಂಜಿ ಎಡ್ಡೆ ಗೈಡಾದ ಏಪ ಮಾತ ಬದುಕಡ ಕನ್ಫ್ಯೂಷನ್ ಅತ್ತಂಡ ಸಮಸ್ಯೆಲೇನು ಎದಿಕೊನುವನು ಅಪಗ ಮಾತ ಆ ಕಷ್ಟೋಲೇನು ಸುಧಾರ್ಥ ಕೊರ್ಪುನ ದೇವೇರಾದ ತನ್ನಿಡೀ ಬದುಕನು ಜೋಕ್ಲೆಗಾದ ತರೆಪುನಾಲು ಅಪ್ಪೆ. ಕೂಡ ನಮ್ಮ ಬದುಕದ ಸಾದಿಡ ನಮ್ಮ ದುಂಬು ಪೋದು ನಂಕು ಜೋಕುಲಾನಗಲ ಅಪ್ಪೆ ಪುಲ್ಲೆಡಿಕ್ಲೇನು ಸಾಂಕೆರಲ್ಲ ಸೊಂಟ ಪತೊಂದೆ ತಯಾರಾಪಲು. ಅಪ್ಪೆ ಆಯಿನಲೆನ ಉಲಾಯಿ ಹೋರಾಟ ಮಲ್ಪುನ ಛಲ ಬದುಕನು ಪುರ್ಲುಡು ದೀಪುನ ತಾಳ್ಮೆ ಜೋಕ್ಲೆ ಬದುಕಗಾದ ಜೀವಮಾನನೇ ತ್ಯಾಗ ಮಲ್ಪುನ ಶರಣತ್ವ ಜಿಂಜಿದೊಂಡು ಪಂಡ ಹೆಚ್ಚಾವಂದು. ಏನಿ ಕಾಲದ ಅಪ್ಪೆಲ್ಲನ ಪರಪೋಕುನು ಇನಿತ ಅಪ್ಪೆಲ್ಲೆಗಲ ಕೂಡಾದ ತೂಪುನ ದಿಟ್ಟಿ ನಮ್ಮ ನಡುಟು ನಮ್ಮ ಸಮಾಜಡು ನನಲ ಕಮ್ಮಿ ಆತಿಜಿ. ಬದಲ್ದಿ ಕಾಲದ ಬದಲ್ದಿ ಕುಟುಂಬದ ಬದಲ್ದಿ ಇಲ್ಲಲೆದ ಬದಲ್ದಿ ತಡ್ಯೊಲೆದ ಬದಲ್ದಿ ಜಬದಾರಿಲೆದ ಅಂಚನೆ ಬದಲ್ದಿ ಪೊಸಬಿದೆಕ್ಲೆ ಸುರ್ಪೊನು ಗೇನೊಡುದಿ ಒಂದು ಪರಪೋಕುದ ಬಿಸಲೆಡ ಪೊಸಕಾಲದ ಕುರ್ಲರೆನು ಕುರ್ಲಾವುನ ಕೆಲಸ ಮಲ್ತಂಡ ಇನಿತ ಅಪ್ಪೆಲ್ಲನ ದುನಿಪುದಾದ ಪಂದ ತೆರಿಯು. ಅಂಚ ತೆರಿಯೊಂದು ಕಾಲದ ಒಯ್ಲಡ್ ಅರ್ಕಟಬೂರ್ದಿ ಸಂಬಂಧೊಲೆಲ್ನ ಪದೆರ್ದಿ ಜಬದಾರಿಲೆಲ್ನ ಕೂಟೊಂದು ಗೋಡಿಯೊಂದು ಬದುಕದ ತೇರಿಗೆ ಚಕ್ರ ಕಟೊಂದಿ ಅಪ್ಪೆ ಮೋನೆಡ್ ತೆಲಿಕೆದ ನಿರಲೆಲ್ನ ಅಪ್ಪೆ ಬದುಕಡ ನಿಮ್ಮದಿದ ಪಲೆಂಚನಲ್ನ ನಮ ಪಟ್ಟುಗ.
1: ಇದಮುಟ ಪರಪೋಕುದ ಬಿಸಲೆಡ್ ಪೊಸಕಾಲದ ಕುರ್ಲರಿ ಅಕ್ಷಯ ಆರ್ ಶೆಟ್ಟಿ ಮೆರೆಡ್ದು ಪಾತೆರ ಕೇಂಡರು. ಉಂದು ಇನಿತ್ತ ತುಳು ಕಾರ್ಯಕ್ರಮ ನನತ್ತ ಎಗ್ಗೆಡು ಕುಡತಿಕ್ಕಗ ಸೊಲ್ಮೆಲು.
2: ಪ್ರಿಯ ಕೇಳುಗರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ.

0: ಲವ್ಲಿ ನಿಗಮ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇ ರಾಷ್ಟ್ರಪತಿ ಭವನ್ ಮೇ ಪದ್ಮ ಪುರಸ್ಕಾರ 2026 ಪ್ರದಾನ ಕಿಯೇ. ಪ್ರಸಿದ್ಧ ಫಿಲ್ಮ್ ಅಭಿನೇತಾ ದಿವಂಗತ ಧರ್ಮೇಂದ್ರ ಔರ್ ಜಾನಿ ಮಾನಿ ವಾಯಲನ್ ವಾದಕ ಡಾಕ್ಟರ್ ಎನ್ ರಾಜಂ ಕೋ ಪದ್ಮ ವಿಭೂಷಣ್ ಸೇ ಸನ್ಮಾನಿತ ಕಿಯಾ ಗಯಾ. ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ನೇ ಸೂಕ್ಷ್ಮ ಲಘು ಔರ್ ಮಧ್ಯಮ ಉದ್ಯಮೋ ಕೋ ಮಜಬೂತ್ ಕರ್ನೆ ಔರ್ ಗ್ರಾಮೀಣ ಉದ್ಯೋಗೋ ಕೆ ಆಧುನಿಕೀಕರಣ ಮೇ ತೇಜಿ ಲಾನೆ ಕೆ ಉದ್ದೇಶ್ಯ ಸೇ ಕೈ ಪಹಲೋ ಕಾ ಶುಭಾರಂಭ ಕಿಯಾ. ಜಮ್ಮು ಕಾಶ್ಮೀರ ಗುಲ್ಬರ್ಗ್ ಮೇ ಕೇಬಲ್ ಕಾರ್ ಪ್ರಣಾಲಿ ಮೇ ತಕನೀಕಿ ಖರಾಬಿ ಬಾದ ಫಸೆ ಪರ್ಯಟಕೋ ನಿಕಾಲನೆ ಸಂಯುಕ್ತ ಅಭಿಯಾನ ಜಾರಿ. ಸೇನಾ ಔರ್ SDRF ಕಿ ಟೀಮೋ ನೇ ಅಬ ತಕ 286 ಪರ್ಯಟಕೋ ಸುರಕ್ಷಿತ ನಿಕಾಲಾ. ಭಾರತ ಆಸ್ಟ್ರೇಲಿಯಾ ಜಪಾನ್ ಔರ್ ಅಮೆರಿಕಾ ಕೆ ವಿದೇಶ ಮಂತ್ರಿ ಕಲ್ ನಯಿ ದಿಲ್ಲಿ ಮೇ ಹೋನೆ ವಾಲಿ ಕ್ವಾಡ್ ವಿದೇಶ ಮಂತ್ರಿಯೋ ಕಿ ಬೈಠಕ್ ಮೇ ಭಾಗ ಲೆಂಗೆ. ಮೌಸಮ ವಿಭಾಗ ನೇ ಅಗಲೇ 2-3 ದಿನ ಕೆ ದೌರಾನ್ ಹರಿಯಾಣ ದಿಲ್ಲಿ ಪಂಜಾಬ್ ಉತ್ತರ ಪ್ರದೇಶ ರಾಜಸ್ಥಾನ ಮೇ ಭೀಷಣ ಲೂ ಕಾ ಅನುಮಾನ ವ್ಯಕ್ತ ಕಿಯಾ. ಔರ್ ಏಷ್ಯಾಯಿ ಅಂಡರ್ 23 ಕುಶ್ತಿ ಚಾಂಪಿಯನ್ಶಿಪ್ ಮೇ ಭಾರತೀಯ ಪಹಲ್ವಾನ್ ವಿಕ್ಕಿ ಔರ್ ಅಕ್ಷಯ್ ಧೇರೆ ನೇ ಪುರುಷ ಫ್ರೀ ಸ್ಟೈಲ್ ವರ್ಗ ಮೇ ಸ್ವರ್ಣ ಪದಕ ಜೀತಾ. ಅಬ ಸಮಾಚಾರ ವಿಸ್ತಾರ ಸೇ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇ ಆಜ ರಾಷ್ಟ್ರಪತಿ ಭವನ್ ಮೇ ಆಯೋಜಿತ ನಾಗರಿಕ ಅಲಂಕರಣ ಸಮಾರೋಹ ಮೇ ವರ್ಷ 2026 ಕೆ ಲಿಯೇ 66 ಜಾನಿ ಮಾನಿ ಹಸ್ತಿಯೋ ಕೋ ಪದ್ಮ ಪುರಸ್ಕಾರೋ ಸೇ ಸನ್ಮಾನಿತ ಕಿಯಾ. ಇನ್ ಮೇ ಸೇ 2 ಹಸ್ತಿಯೋ ಕೋ ಪದ್ಮ ವಿಭೂಷಣ್, 6 ಕೋ ಪದ್ಮ ಭೂಷಣ್ ಔರ್ 58 ಕೋ ಪದ್ಮಶ್ರೀ ಸೇ ಸನ್ಮಾನಿತ ಕಿಯಾ ಗಯಾ. ಜಾನೆ ಮಾನೆ ಫಿಲ್ಮ್ ಅಭಿನೇತಾ ಧರ್ಮೇಂದ್ರ ಸಿಂಗ್ ದೇವಲ್ ಕೋ ಕಲಾ ಕೆ ಕ್ಷೇತ್ರ ಮೇ ಉನ್ಕೆ ಯೋಗದಾನ್ ಕೆ ಲಿಯೇ ಮರಣೋಪರಾಂತ ಪದ್ಮ ವಿಭೂಷಣ್ ಸೇ ಸನ್ಮಾನಿತ ಕಿಯಾ ಗಯಾ. ಅಭಿನೇತಾ ಕಿ ಪತ್ನಿ ಔರ್ ಲೋಕಸಭಾ ಸದಸ್ಯ ಹೇಮಾ ಮಾಲಿನಿ ನೇ ಯೇ ಪುರಸ್ಕಾರ ಗ್ರಹಣ ಕಿಯಾ.
1: ಪದ್ಮ ವಿಭೂಷಣ್ ಶ್ರೀ ಧರ್ಮೇಂದ್ರ ಸಿಂಗ್ ದೇವಲ್ ಮರಣೋಪರಾಂತ ಕಲಾ ಫಿಲ್ಮ್ ಅಭಿನಯ ಉನ್ಕಿ ಪತ್ನಿ ಶ್ರೀಮತಿ ಹೇಮಾ ಮಾಲಿನಿ.
0: ವಾಯಲಿನ್ ವಾದಕ ಡಾಕ್ಟರ್ ಎನ್ ರಾಜಂ ಕೋ ಭಿ ಪದ್ಮ ವಿಭೂಷಣ್ ಸೇ ಸನ್ಮಾನಿತ ಕಿಯಾ ಗಯಾ.
1: ಪದ್ಮ ವಿಭೂಷಣ್ ಡಾಕ್ಟರ್ ಶ್ರೀಮತಿ ಎನ್ ರಾಜಂ ಕಲಾ ವಯಲಿನ್.
0: ಪದ್ಮ ವಿಭೂಷಣ್ ಅಸಾಧಾರಣ ಔರ್ ವಿಶಿಷ್ಟ ಸೇವಾ ಕೆ ಲಿಯೇ, ಪದ್ಮ ಭೂಷಣ್ ವಿಶಿಷ್ಟ ಸೇವಾ ಕೆ ಲಿಯೇ ಔರ್ ಪದ್ಮಶ್ರೀ ಕಿಸಿ ಭಿ ಕ್ಷೇತ್ರ ಮೇ ವಿಶಿಷ್ಟ ಸೇವಾ ಕೆ ಲಿಯೇ ಪ್ರದಾನ ಕಿಯಾ ಜಾತಾ ಹೈ. ಏಕ ರಿಪೋರ್ಟ್.
2: ಪದ್ಮ ಭೂಷಣ್ ಶ್ರೇಣಿ ಮೇ ಉತ್ತರಾಖಂಡ್ ಕೆ ಪೂರ್ವ ಮುಖ್ಯಮಂತ್ರಿ ಔರ್ ಮಹಾರಾಷ್ಟ್ರ ಕೆ ರಾಜ್ಯಪಾಲ್ ಭಗತ್ ಸಿಂಗ್ ಕೋಶಿಯಾರಿ ಕೋ ಸಾರ್ವಜನಿಕ ಕ್ಷೇತ್ರ ಮೇ ಉನ್ಕೆ ಯೋಗದಾನ್ ಕೆ ಲಿಯೇ ಯೆ ಪುರಸ್ಕಾರ ಪ್ರದಾನ ಕಿಯಾ ಗಯಾ ಹೈ. ಜಬ್ಕಿ ಭಾಜಪಾ ನೇತಾ ವಿಜಯ್ ಕುಮಾರ್ ಮಲ್ಹೋತ್ರಾ ಕೋ ಮರಣೋಪರಾಂತ ಲೋಕಸಭಾ ಶ್ರೇಣಿ ಮೇ ಯೆ ಪುರಸ್ಕಾರ ದಿಯಾ ಗಯಾ. ಇಸ್ಕೆ ಅಲಾವಾ ಶತ್ ಪ್ರಧಾನಿ ಡಾಕ್ಟರ್ ಆರ್ ಗಣೇಶ್ ಕೋ ಕಲಾ ಕ್ಷೇತ್ರ ಮೇ ಔರ್ ವಿಜ್ಞಾಪನ್ ಜಗತ್ ಕೆ ದಿಗ್ಗಜ್ ಪಿಯೂಷ್ ಪಾಂಡೆ ಕೋ ಮರಣೋಪರಾಂತ ಯೆ ಪುರಸ್ಕಾರ ಮಿಲಾ. ಉದ್ಯೋಗಪತಿ ಉದಯ ಸುರೇಶ್ ಕುಮಾರ್ ಕೋಟಕ್ ಕೋ ಪದ್ಮ ಭೂಷಣ್ ಸೇ ಸನ್ಮಾನಿತ ಕಿಯಾ ಗಯಾ. ವಹಿ ಡಾಕ್ಟರ್ ಕಲಿಪತಿ ರಾಮಸ್ವಾಮಿ ಪಲಾನಸ್ವಾಮಿ ಕೋ ಚಿಕಿತ್ಸಾ ಕ್ಷೇತ್ರ ಮೇ ಉನ್ಕೆ ಯೋಗದಾನ್ ಕೆ ಲಿಯೇ ಯೆ ಪುರಸ್ಕಾರ ಮಿಲಾ. ಪದ್ಮಶ್ರೀ ಸೇ ಸನ್ಮಾನಿತ ಹೋನೆ ವಾಲೋ ಮೇ ಭಾರತೀಯ ಮಹಿಳಾ ಕ್ರಿಕೆಟ್ ಟೀಮ್ ಕಿ ಕಪ್ತಾನ್ ಹರ್ಮನ್ಪ್ರೀತ್ ಕೌರ್ ಬುಲ್ಲರ್, ತಾಗಾರಾಮ್ ಭಿಲ್, ರತಿಲಾಲ್ ಮೋಹನ್ಲಾಲ್, ಭೂರಿ ಸಾಗರ್, ಸ್ವಾಮಿ ಬ್ರಹ್ಮದೇವ್ ಔರ್ ಕುಮಾರ್ ಬೋಸ್ ಶಾಮಿಲ್ ಹೈ. ವರ್ಷ 2026 ಕೆ ಲಿಯೇ ರಾಷ್ಟ್ರಪತಿ ನೇ 131 ಪದ್ಮ ಪುರಸ್ಕಾರ ಕೋ ಮಂಜೂರಿ ದಿ ಹೈ. ಶೇಷ ಪದ್ಮ ಪುರಸ್ಕಾರ ವಿಜೇತಾ ಕೋ ಬಾದ್ ಮೇ ಆಯೋಜಿತ ಹೋನೆ ವಾಲೆ ಸಮಾರೋಹ ಕೆ ದೂಸರೆ ಚರಣ ಮೇ ಪುರಸ್ಕಾರ ಪ್ರದಾನ ಕಿಯೇ ಜಾಯೆಂಗೆ. ಆನಂದ್ ಕುಮಾರ್ ಕೆ ಸಾಥ್ ಶಿವಾಂಗ್ ಮಿಶ್ರಾ, ಆಕಾಶವಾಣಿ ಸಮಾಚಾರ, ದಿಲ್ಲಿ.
0: ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ನೇ ಪಶ್ಚಿಮ ಏಷ್ಯಾ ಸಂಘರ್ಷ ಕೆ ಚಲತೆ ಇಂಧನ್, ಉರ್ವರಕ್ ಔರ್ ವಿದೇಶಿ ಮುದ್ರಾ ಪರ್ ವಿಶೇಷ ಧ್ಯಾನ್ ದೇನೆ ಕಾ ಆಹ್ವಾನ್ ಕಿಯಾ. ಉನ್ಹೊನೆ ಕಹಾ ಹೈ ಕಿ ದೇಶ್ ಕೆ ಅರ್ಥವ್ಯವಸ್ಥಾ ಲಚೀಲಿ ಬನಿ ಹುಯಿ ಹೈ. ಶ್ರೀಮತಿ ಸೀತಾರಾಮನ್ ನೇ ಆಜ್ ಮುಂಬೈ ಮೇ ಲಘು ಉದ್ಯೋಗ ವಿಕಾಸ್ ಬ್ಯಾಂಕ್ ಕಿ 37ವೀ ವರ್ಷಗಾಂಠ ಕೆ ಕಾರ್ಯಕ್ರಮ ಮೇ ಸೂಕ್ಷ್ಮ ಲಘು ಔರ್ ಮಧ್ಯಮ ಉದ್ಯಮ ಕ್ಷೇತ್ರ ಕೆ ಪಾರಿಸ್ಥಿತಿಕಿ ತಂತ್ರ ಕೋ ಮಜಬೂತ್ ಕರ್ನೆ ಔರ್ ಗ್ರಾಮೀಣ ಉದ್ಯೋಗೋ ಕೆ ಆಧುನಿಕೀಕರಣ ಮೇ ತೇಜಿ ಲಾನೆ ಕೆ ಉದ್ದೇಶ್ಯ ಸೇ ಕೈ ಪೋರ್ಟಲ್ ತಥಾ ಪಹಲೋ ಕಾ ಶುಭಾರಂಭ ಕಿಯಾ. ಶ್ರೀಮತಿ ಸೀತಾರಾಮನ್ ನೇ ಕಹಾ ಕಿ ಕಚ್ಚೆ ತೇಲ್ ಕಿ ಬಢ್ತಿ ಕೀಮತೋ ಕೆ ಅತಿರಿಕ್ತ ಉರ್ವರಕ್ ಕಿ ಕೀಮತೆ ಅಪ್ರತ್ಯಾಶಿತ ಸ್ತರ್ ಪರ್ ಪಹುಂಚ ಗಯಿ ಹೈ.
3: High international crude prices and
4: अंतर्राष्ट्रीय बाजार में कच्चे तेल की कीमतें लगातार ऊंचे स्तर पर बनी हुई है. इसके साथ ही उर्वरकों की कीमतों में अप्रत्याशित वृद्धि और सोने के बढ़ते दाम भी बाहरी आर्थिक मोर्चे पर नई चुनौतियां पैदा कर रहे हैं. इन तीनों क्षेत्रों ईंधन, उर्वरक और सोना के लिए भुगतान विदेशी मुद्रा में करना पड़ता है. इसलिए हमें इन तीन महत्वपूर्ण पहलुओं यानी 3F फ्यूल, फर्टिलाइजर और फॉरेन एक्सचेंज के व्यापक आर्थिक संदर्भ को अच्छी तरह समझना होगा.
3: फ्यूल, fertilizer and foreign exchange.
0: सरकार देश में पेट्रोलियम उत्पादों की सुचारू आपूर्ति सुनिश्चित करने के लिए हर संभव प्रयास कर रही है. पश्चिम एशिया संघर्ष पर आज नई दिल्ली में आयोजित अंतर मंत्रालय संवाददाता सम्मेलन को संबोधित करते हुए पेट्रोलियम और प्राकृतिक गैस मंत्रालय की संयुक्त सचिव सुजाता शर्मा ने ये बात कही
5: कि रिफाइनरी प्रोडक्शन

ಈ ಗೀತೆ ಶ್ರೀಗಂಧ ಚಿತ್ರದ್ದು. ಹಾಡಿದ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ರಚನೆ ಮತ್ತು ಸಂಗೀತ ಹಂಸಲೇಖ.

ಪೂಜಾ ಚಿತ್ರದ ಗೀತೆ, ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಬೆಳ್ಳಿ ಕಾಲುಂಗುರ ಚಿತ್ರದ ಹಾಡು, ಗಾಯಕ ಜೋಡಿ ಎಸ್ ಜಾನಕಿ ಮತ್ತು ಚಿತ್ರ, ರಚನೆ ಮತ್ತು ಸಂಗೀತ ಹಂಸಲೇಖ.

ಈಗ ಶಾಸ್ತ್ರೀಯ ಸಂಗೀತ. ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶ್ ಆಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್, ಬಳ್ಳಾರಿ ಎಂ ನರಸಿಂಹಮೂರ್ತಿ, ಮೃದಂಗ ಟಿ ಎ ಎಸ್ ಮಣಿ ಮೋರ್ಸಿಂಗ್, ಬಳ್ಳಾರಿ ಎಂ ರಮೇಶ್, ತಂಬೂರ ಎಂ ಕೇಶವಮೂರ್ತಿ.

ಮೈಸೂರು ವಾಸುದೇವಾಚಾರ್ ಅವರ ಕೃತಿಯ ನಂತರ ಈಗ ಕೇಳಿ ತ್ಯಾಗರಾಜರ ಕೃತಿ ಆರಭಿರಾಗ ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಳ್ಳಾರಿ ಸಹೋದರರಾದ ಎಂ ವೆಂಕಟೇಶಾಚಾರ್ ಹಾಗೂ ಎಂ ಶೇಷಗಿರಿ ಆಚಾರ್ ಅವರ ದ್ವಂದ್ವ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಬೆಳ್ಳಾರಿ ಎಂ ನರಸಿಂಹಮೂರ್ತಿ, ಮೃದಂಗ ಟಿ ಎ ಎಸ್ ಮಣಿ, ಮೋರ್ಸಿಂಗ್ ಬೆಳ್ಳಾರಿ ಎಂ ರಮೇಶ್, ತಂಬೂರ ಎಂ ನರಸಿಂಹಮೂರ್ತಿ. ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು

ಹೇಟ್ ಸ್ಟೋರಿ 4 ಚಿತ್ರದ ಗೀತೆ ಜುಬಿನ್ ನೌಟಿಯಾಲ್ ಮತ್ತು ನೀತಿ ಮೋಹನ್ ಧ್ವನಿಯಾದ. ಈ ಗೀತೆಯ ಸಾಹಿತ್ಯ ಮನೋಜ್ ಮುಂತಾಶಿರ್, ಸಂಗೀತ ಆರ್ಕೋ.

ಪೆಹಜಾನ್ ಚಿತ್ರಕ್ಕಾಗಿ ಅಭಿಜಿತ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿದ, ಸಮೀರ್ ಅವರ ಗೀತೆ ಇದು, ಸಂಗೀತ ಆನಂದ್ ಮಿಲಿಂದ್.

ಶಬ್ಬೀರ್ ಅಹಮದ್ ಅವರ ರಚನೆಯ ಬೋಲ್ ಬಚ್ಚನ್ ಚಿತ್ರದ ಗೀತೆ. ಹಾಡಿದ ಕಲಾವಿದರು ಹಿಮೇಶ್ ರೇಷ್ಮಿಯಾ ಮತ್ತು ಶ್ರೇಯಾ ಘೋಷಾಲ್. ಸಂಗೀತ ಹಿಮೇಶ್ ರೇಷ್ಮಿಯಾ.

ಚಲ್ತೆ ಚಲ್ತೆ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಜಾವೇದ್ ಅಖ್ತರವರ ಗೀತೆ, ಸಂಗೀತ ಜತಿನ್ ಲಲಿತ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ ಡಾಕ್ಟರ್ ಗಣನಾಥ ಶೆಟ್ಟಿ ಯಕ್ಕಾರು ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರ್ ಸಿಂಚನ, ಬೊಕ್ಕ ತಲೆ ಸಮಸ್ಯೆ ಹಾಗೂ ಆಯುರ್ವೇದ ಪರಿಹಾರ. ಈ ಕುರಿತು SDM ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ ಉಡುಪಿ ಇಲ್ಲಿನ ವೈದ್ಯರಾದ ಸುಷ್ಮಾ ಶೆಣೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:45 ರಾಗರಂಜನಿ, 8:30 ಹಾರ್ಮೋನು ಸಂಬಂಧಿ ಕಾಯಿಲೆಗಳು, ಈ ಕುರಿತು ಸಂದರ್ಶನ ಎಂಡ್ರೋಕ್ರಿನಾಲಜಿಸ್ಟ್ ಹಾಗೂ ಮಧುಮೇಹ ತಜ್ಞರಾದ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಭಾವಗೀತೆಗಳು 9:00, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮೌನೇಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವಿರಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ನಾಟಕ ನಾವು ಸೂಪರ್ ಉಮನ್ನೆ, ರಚನೆ ನೇತ್ರ ಕೆ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಸಂದರ್ಶನ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ನಡೆಸಿಕೊಡುವವರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್, ಈ ಕುರಿತು ಮಾಹಿತಿ ಮೂಡಿಬರಲಿದೆ. ಈಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.